0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಕಣ್ಣುಗಳು ತಮ್ಮನ್ನ ತಾವು ನೋಡಿಕೊಳ್ಳುವುದನ್ನ ಬಿಟ್ಟು ಉಳಿದೆಲ್ಲವನ್ನ ನೋಡುತ್ತವೆ, ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನ ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 19 ಸೆಪ್ಟೆಂಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಗೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ದಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿ. ಚಿಂತನ ಕಾರ್ಯಕ್ರಮ 7 ಗಂಟೆಯಿಂದ 7:15 ಗೆ, ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ದಿಂದ 7:30 ವರೆಗೆ, ಸಂಸ್ಕೃತಂ ವದಾಮಹ 7:30 ದಿಂದ 8 ಗಂಟೆಯವರೆಗೆ, ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ದಿಂದ 8:15 ಗೆ, ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ದಿಂದ 8:30 ವರೆಗೆ, ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ದಿಂದ 9 ಗಂಟೆಯವರೆಗೆ, ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 ದಿಂದ 9:30 ಗೆ, ವಿಶೇಷ ಕಾರ್ಯಕ್ರಮಗಳು 9:30 ದಿಂದ 10 ಗಂಟೆಯವರೆಗೆ.

ಕೃಷಿಮಿತ್ರ ಕಾರ್ಯಕ್ರಮ 10 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ನಮಗಾಗಿ ಕಾನೂನು ಕಾರ್ಯಕ್ರಮ, 12 ಗಂಟೆ 30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1 ಗಂಟೆಯಿಂದ 1 ಗಂಟೆ 30 ನಿಮಿಷಕ್ಕೆ ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1 ಗಂಟೆ 30 ನಿಮಿಷದಿಂದ 2 ಗಂಟೆಯವರೆಗೆ ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ 2 ಗಂಟೆಯಿಂದ 2 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2 ಗಂಟೆ 15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4 ಗಂಟೆಯಿಂದ 4 ಗಂಟೆ 30 ನಿಮಿಷಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4 ಗಂಟೆ 30 ನಿಮಿಷದಿಂದ 5 ಗಂಟೆಯವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5 ಗಂಟೆಯಿಂದ 7 ಗಂಟೆ 35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7 ಗಂಟೆ 35 ನಿಮಿಷದಿಂದ 7 ಗಂಟೆ 45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7 ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8 ಗಂಟೆ 15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಶ್ರೀರಾಮ ನಿನ್ನ ಪಾದ ತೋರು ತೋರು, ಶ್ರೀರಾಮ ನಿನ್ನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮೋ ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಭಜರೆ ಹನುಮಂತಂ, ಮಾನಸ ಭಜರೆ

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ನಿನ್ನನೆ ನಿನ್ನನೆ ನಂಬಿದೆ ನೀರಜನಯನ ಎನ್ನ ಪಾಲಿಸು ಇಂದಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಈತ ಮುಖ್ಯ ಪ್ರಾಣನಾಥ ರಾಮ ದೂತ ನೆನೆಸಿದಾತಾ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಸದಾ ಎನ್ನ ನಾಲಿಗೆಯಲ್ಲಿ ಬರಲಿರಾ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಶ್ರುತಿಯಲ್ಲಿದ್ದರೆ ತಂತಿ ನೂರೊಂದು ಮುದಭಾವ, ಇಲ್ಲದಿರೆ ಮನಮಿಡಿವ ರಾಗದಲೆಯಲ್ಲಿ ಬಿಗಿತ ಸಡಿಲತೆಯಿಂದ ತಂತು ಸುಖ ಈ ಎದೆಗೆ ಬದುಕು ವೀಣೆಯ ನಾದ ಮುದ್ದು ರಾಮ. ನಮ್ಮ ದೇಹ ಒಂದು ವಾದ್ಯದ ಪ್ರತಿರೂಪ, ಆ ವಾದ್ಯದ ಪ್ರತಿರೂಪದಲ್ಲಿ ಅದು ಶಾರದೆ ನುಡಿಸುವ ವೀಣೆ ಇದ್ದಂತೆ. ರಾಗಗಳು ನಾದವಾದಾಗ ಮಾತ್ರ ಬದುಕು ಸ್ವಾದ. ಅಂತಹ ಒಂದು ಸ್ವಾದಕ್ಕೆ ರಸಋಷಿಗಳು ಹೇಳುತ್ತಾರೆ, ಜಾಣ್ಮೆಯಿಂದ ತಂತಿ ಕಟ್ಟಿ ನನ್ನ ವೀಣೆ ಜೋಡಿಸಿದೆ, ತಿಳಿದ ಕೈ ಮಿಡಿಯೇ ಅದು ಗಾನ ಸುಧೇ ಹರಿಸದೆ, ಅತಿಯ ಬಿಗಿಯೇ ತಂತಿ ಹರಿದು ದನಿಯೇ ಹೊಮ್ಮದು, ಶಿಥಿಲಗೈಯೇ ವಿಕೃತಗೊಂಡು ಸ್ವರವೇ ಚಿಮ್ಮದು. ಈ ದೇಹ ಒಂದು ತಂತಿ, ಇದಕ್ಕೆ ಜಾಣ್ಮೆಯಿಂದ ಆ ಸಂಗೀತಜ್ಞ ಆ ಜಗದೀಶ್ವರ ತಂತಿಯನ್ನು ಕಟ್ಟಿದ್ದಾನೆ. ತಿಳಿದ ಕೈಯಿಂದ ಮಿಡಿಸಿದರೆ ಆಗ ಗಾನ ಸುಧೇ ಹರಿಯುತ್ತೆ. ಏನಾದರೂ ನಾವೇ ತಿಳಿದಿದ್ದೇವೆ ಅನ್ನುವಂಥ ಅಹಂಕಾರದಿಂದ ಈ ತಂತಿಯನ್ನೇ ಕೊಂಚ ಬಿಗಿದರೆ ತಂತಿ ಹರಿದು ದನಿಯ ಹೊಮ್ಮದು. ಆ ದೃಷ್ಟಿಯಿಂದ ಈ ಬದುಕಿನ ವೀಣೆಯಲ್ಲಿ ಯಾವತ್ತೂ ಮೂಡಬೇಕಾದದ್ದು ನಾದ ಅಲ್ಲ ವಾದ. ಅದಕ್ಕೆ ಮುದ್ದುರಾಮ ಹೇಳುತ್ತಾನೆ, ಆ ರೀತಿಯ ಸ್ವಾದಕ್ಕೆ ನೀನು ಬರಬೇಕಾದರೆ ಕಸುವು ಇರಬೇಕಯ್ಯ, ವ್ಯವಸಾಯ ಮಾಡಬೇಕಯ್ಯ, ಕಳೆ ತೆಗೆಯಬೇಕಪ್ಪ, ನೀರು ಹಾಯಿಸಬೇಕು, ಗೊಬ್ಬರ ಹಾಕಬೇಕು, ಜೊತೆಗೆ ಉತ್ತು ಬಿತ್ತು ಅದರ ಮೂಲಕ ಕಾವಲು ಕಾಯಬೇಕಯ್ಯ. ಬಿತ್ತದಿರೆ ಬೆಳೆಯಲ್ಲಿ ಸುತ್ತದಿರೆ ಇಳೆಯಲ್ಲಿ ತಳಿರಲ್ಲಿ ಸೊಂಪೆಲ್ಲಿ ಮುಗಿಲ ನೀರಿರದೆ ಸರಸ್ವತಿಯ ಸೋಂಕಿರದೆ ಚಾರುತರ ಕಲೆಯಲ್ಲಿ. ಇಂತಹ ಒಂದು ಸ್ಪಂದನದ ಬದುಕಿಗೆ ಯಾವುದು ಸೂತ್ರ, ದಿಕ್ಕು ಯಾವುದೋ ಏನೋ ಚಲನೆ ಜೀವನ ಸೂತ್ರ ಇದೆ. ಅದಕ್ಕೆ ಪರಿಭಾಷೆ ನೂರು ಆಯಾಮ, ಹರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ ಭಾವದಾಗರ ಬದುಕು ಮುದ್ದು ರಾಮ. ಹಿಂದಿನ ಕಾಲದಲ್ಲಿ ನೋಡಿ ಇಂಥ ಮಾತುಗಳನ್ನು ಕೇಳುವಾಗ ನಮ್ಮ ಬೆಳವಣಿಗೆಗೆ ನಮ್ಮ ನಮ್ಮ ಮನೆಯಲ್ಲಿ ಹಿರಿಯರು ಏನೆಲ್ಲ ಹೇಳಿಕೊಡುತ್ತಿದ್ದರು, ಜೀವನದ ಸೂತ್ರ ಏನು ಅಂತ ಕೇಳುವುದ ಮುಂಚೆಯೇ ಅವರು ಕಿವಿಗೆ ಬಿತ್ತುತ್ತಿದ್ದರು, ಹತ್ತಾರು ಗುಣಗಳನ್ನು ಒಕ್ಕೂಡಿಸಿ ಆಭರಣವಾಗಿಸುತ್ತಿದ್ದರು. ಒಂದನ್ನು ನೆನಪು ಮಾಡಿಕೊಳ್ಳೋಣ, ಗುರುವಿನುಳ್ ನಮ್ರತೆ, ವಿದ್ಯೆಯಲ್ಲಿ ಕೌತುಕ, ಸತ್ಸಂಗದಲ್ಲಿ ವಾಂಛೆ, ಶಂಕರನಲ್ಲಿ ಭಕ್ತಿ, ಜನಾಪವಾದಕ್ಕೆ ಭಯ, ದಾಂಪತ್ಯದಲ್ಲಿ ಆಸಕ್ತಿ, ಜತೆಗೆ ಅರಿವು ಗಳಿಸುವುದರಲ್ಲಿ ಸಾಹಸ, ಒಲುಮೆ ಅನ್ಯ ಗುಣದಲ್ಲಿ, ಇಷ್ಟೇ ಅಲ್ಲ ದುಸ್ಸಂಗದ ವರ್ಜನೆ. ಇಷ್ಟಿದ್ದರೆ ಸಾಕಯ್ಯ, ನೀವು ಉತ್ತಮೋತ್ತಮನಾಗುತ್ತೀಯ, ಹಿತಭಾವದಿಂದ ಸ್ಮಿತಭಾವದಿಂದ ಬದುಕುತ್ತೀಯ ಅನ್ನೋರು. ಅವತ್ತಿನ ಕಾಲದವರ ಆ ಸಂಕಲ್ಪ ಶಕ್ತಿ ಆಗಿತ್ತು, ಲಾಭಕ್ಕಿಂತ ಬದುಕಿನಲ್ಲಿ ಕರ್ತವ್ಯ ಮುಖ್ಯ ಅಂತ ತಿಳಿದಿದ್ದರು, ಜಯಕ್ಕಿಂತ ಸಾಧನೆ ಮುಖ್ಯ ಎಂಬುದನ್ನು ಅವರು ಬಲ್ಲರು, ಮಾತಿಗಿಂತ ಕೃತಿ ಮುಖ್ಯ ಎಂಬುವುದು ತಿಳಿದಿತ್ತು. ಅದಕ್ಕೆ ಮುದ್ದುರಾಮ ಹೇಳಿದ್ದು, ಬದುಕು ಬತ್ತದ ಚಿಲುಮೆ, ಆಳದ ಅನುಭವ ಬಾವಿ, ಮೊಗದಂತೆ ಇದೆ ಪಾಲು ಅವರ ಬೊಗೆಸೆಯಲಿ, ಎಷ್ಟು ಬಿಂದಿಗೆ ಗಾತ್ರ ಅಷ್ಟು ತುಂಬಿದೆ ಸರುಕು, ಸೇರಿದಂತಿದೆ ನೀರು ಮುದ್ದು ರಾಮನ್. ಇಂತಹ ಗುಣಗಳನ್ನು ನಮ್ಮ ಬದುಕಿಗೆ ಎಷ್ಟೆಷ್ಟು ತುಂಬಿಸಿಕೊಳ್ಳಬೇಕು ಅಂತ ಕೇಳಿದರೆ, ಎಷ್ಟು ಬಿಂದಿಗೆ ಗಾತ್ರ ಅಷ್ಟು ತುಂಬಿದೆ ಸರುಕು, ನಾವು ಎಷ್ಟು ತುಂಬಿಸಿಕೊಳ್ಳುತ್ತೇವೋ ಅಷ್ಟು ತುಂಬಿಸಿಕೊಳ್ಳಬಹುದು. ತುಂಬಿ ತುಳುಕೆದುರು ಚಿಂತಿಲ್ಲ, ಆದರೆ ತುಂಬದೇ ತುಳಕಬಾರದು. ಮನುಷ್ಯನಿರುವುದು ತಿಳಿದು ಬದುಕುವುದಕ್ಕೆ, ತಿಂದು ಬದುಕುವುದಕ್ಕಲ್ಲ. ತನಗಾಗಿ ಜೀವಿಸದೆ ಪರಹಿತದ ಗುರಿ ಇರಲು, ಅದು ಕಾಣಿಕೆ ಒಳ ಅಗ್ನಿ, ಅದು ಜೀವ ಪ್ರೀತಿ. ಆ ಬದುಕು ಸಂಲಗ್ನ ಕೊಡುಗೆ ಅನುಭವದಿಂದ ಮೇಣಬತ್ತಿಯೋ ಬಾಳು ಮುದ್ದು ರಾಮನ್. ಮನುಷ್ಯ ಆ ರೀತಿಯಾಗಿ ಜೀವನ ಪ್ರೀತಿಯಿಂದ ಈ ಬದುಕನ್ನು ಸಂಲಗ್ನವಾಗಿಸಿಕೊಂಡು ತನ್ನ ಅನುಭವದಿಂದ ಕೊಡುಗೆಯಾಗಿ ಕೊಟ್ಟು ಮೇಣದ ಬತ್ತಿಯಂತೆ ಬೆಳಗಿ ತಾನು ಕರಗುತ್ತಾ ಲೋಕಕ್ಕೆ ಬೆಳಕಾಗಬೇಕು. ಆ ರೀತಿ ಬೆಳಕಾದಾಗ ಆ ಬಾಳು ಸಾರ್ಥಕ. ಸಂಚಾರ ನಿಯಮದ ಈ ಜೀವನದಲ್ಲಿ ಒಮ್ಮೊಮ್ಮೆ ಅಡೆತಡೆಗಳಿದ್ದದ್ದೇ, ಒಂದೊಂದು ಭಾಗದಲ್ಲಿ ಒಂದೊಂದು ನೆಲೆಯಲ್ಲಿ ಒಂದೊಂದು ರಸ್ತೆಯಲ್ಲಿ ಒಂದೊಂದು ಮಗ್ಗುಲಲ್ಲಿ ಒಂದೊಂದು ಬಣ್ಣ, ಯಾವ ಬಣ್ಣ ಏನೇ ಇರಲಿ ಅದು ಬದುಕಿನ ಬನಿಯಾದರಾಯಿತು. ಈ ವರ್ಣ ಸಂಕೇತಗಳೆಲ್ಲ ನಿನ್ನ ಜೀವನದ ನಿಜರೂಪ ಅಂತ ಭಾವಿಸಿಬಿಡು ಎನ್ನುತ್ತಾನೆ ರಾಮ. ಸಂಚಾರ ನಿಯಮದಲ್ಲಿ ಕೆಂಪು ನಿಲುಗಡೆಗಾಗಿ, ಹಳದಿ ಸಿದ್ಧತೆಗಾಗಿ, ಹಸಿರು ಮುನ್ನಡೆಗಾಗಿ. ಈ ವರ್ಣ ಸಂಕೇತ ಜೀವನದ ನಿಜ ರೂಪ. ಬಣ್ಣ ಬದುಕಿನ ಬನಿಯೋ ಮುದ್ದು ರಾಮನ್. ಬಣ್ಣಗೆಟ್ಟ ಜನರು ನನ್ನ ನೋಡಿ ನಗೆಯುತ್ತಾರೆ, ನನಗೇನು ನಾಚಿಕೆಯಿಲ್ಲ ನಾರಾಯಣ ಸ್ವಾಮಿ, ಚಂದಾವಾಯಿತೋ ಶಿವನೇ ಚಂದಾವಾಯಿತೋ ಅಂತ ಹೇಳಿ ಅಂಜನಪ್ಪನವರ ಹಾಡಿಯೇ ಬಿಟ್ಟರು ಅನುಮಾನವಿಲ್ಲದ ಹಾಗೆ. ಆ ದೃಷ್ಟಿಯಿಂದ ನೋಡಿ, ನಮ್ಮ ಬದುಕಿನಲ್ಲೇ ಒಂದೊಂದು ಕಾಲಕ್ಕೂ ಒಂದೊಂದು ಬಣ್ಣ ನಮ್ಮಲ್ಲಿ ಕಾಣುತ್ತೆ. ಬಾಲ್ಯ ಮುಂಜಾವು, ಯೌವನವೇ ಹಗಲು, ವಯಸ್ಕರಾದೊಡನೆ ಅದೇ ಸಂಜೆ, ವೃದ್ಧಾಪ್ಯವಾದೊಡನೆ ರಾತ್ರಿ. ಒಂದು ಕಪ್ಪು ಬಣ್ಣ ಇದೆ, ಒಂದು ಹೊಂಬಣ್ಣ ಇದೆ, ಇನ್ನೊಂದು ಪ್ರಖರ ಬೆಳಕಿದೆ, ಮತ್ತೊಂದು ಮಿಶ್ರಣವಿದೆ. ಅರಿತಂತೆ ವಿಸ್ತಾರ ಅದರದರ ವಲಯದಲ್ಲಿ, ಭಾವದಾಗರ ಬದುಕಾದಾಗ ಸಾರ್ಥಕ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ ಭಗವತೆ ವಾಸುದೇವ.

0: ಆಯಾ ಹರೇ ಕೃಷ್ಣ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಕೃಷ್ಣ ಕರ್ಮಯೋಗದ ಮಹತ್ವವನ್ನು ಅರ್ಜುನನಿಗೆ ವಿವರಿಸುತ್ತಾರೆ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು. ಸೊ ಕರ್ಮದ ಫಲದಲ್ಲಿ ನಾವು ಆಸಕ್ತಿಯನ್ನು ಇಟ್ಟುಕೊಂಡ್ರೆ ಅಥವಾ ನಿರೀಕ್ಷೆಯನ್ನು ಇಟ್ಟುಕೊಂಡ್ರೆ ಅದು ನಮಗೆ ನಿರಾಶೆಯನ್ನು ಉಂಟು ಮಾಡಬಹುದು. ಆದುದರಿಂದ ಕರ್ಮವನ್ನು ಬಿಡಬಾರದು, ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಎನ್ನುವುದನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸುತ್ತಾರೆ. ಕರ್ಮಿಗಳು ಅಂದರೆ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಮಾನವ ಜನ್ಮ, ಸೊ ಇದು ಅತ್ಯಮೂಲ್ಯವಾಗಿರುವಂಥದ್ದು. ಅದನ್ನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತವೆ. ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಆಹಾರ ನಿದ್ರಾ ಭಯಮಹಿತು ನಂಚ ಸಾಮಾನ್ಯ ಮೇತಾತ್ ಪಶುಭೀನರಾಣಾಂ ಧರ್ಮೋ ಹಿತೇಶೋ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭೀ ಸಮಾನ. ಆಹಾರ ನಿದ್ರೆ ಭಯ ಮೈಥುನ, ಸೊ ಇದಿಷ್ಟು ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೇವೆ. ಪ್ರಾಣಿಗಳು ತಿಂತವೆ, ಪ್ರಕೃತಿಯಿಂದ ತಮಗೆ ಏನು ಲಭ್ಯವಾಗಿದೆಯೋ ಅದನ್ನು ಅವು ತಿನ್ನುತ್ತವೆ. ನಾವು ತಿನ್ನುತ್ತೇವೆ, ನಾವು ಪ್ರಕೃತಿಯಿಂದ ನಮಗೆ ದೊರಕಿರುವುದನ್ನು ಮತ್ತೆ ಅದನ್ನು ಬೇಯಿಸಿ ಅದಕ್ಕೆ ಉಪ್ಪು ಹುಳಿ ಖಾರ ಮಸಾಲೆ ಎಲ್ಲ ಹಾಕಿ ನಾವು ತಿಂತೇವೆ. ಸೊ ತಿನ್ನುವುದನ್ನು ನಾವಿಬ್ಬರು ಮಾಡ್ತೇವೆ, ಇನ್ನು ನಿದ್ರೆಯನ್ನು ಮಾಡುವಂಥದ್ದು. ಸೊ ಪ್ರಾಣಿಗಳು ಮಲಗ್ತವೆ, ನಾವು ಮಲಗ್ತೇವೆ. ಪ್ರಾಣಿಗಳು ಎಲ್ಲೆಂದರಲ್ಲಿ ನಿಶ್ಚಿಂತೆಯಿಂದ ಮಲಗ್ತವೆ. ನಾವೆಲ್ಲ ಸೌಕರ್ಯಗಳನ್ನು ಏರ್ಪಡಿಸಿಕೊಂಡ್ರೆ ಕೂಡ ನಮಗೆ ಪ್ರಾಣಿಗಳಷ್ಟು ನಿಶ್ಚಿಂತೆಯಿಂದ ಮಲಗೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಬುದ್ಧಿವಂತರು ಯಾರು? ನಾವೋ? ಪ್ರಾಣಿಗಳು? ನಾವು. ಆದರೆ ಸಂತೋಷವಾಗಿರೋದು ಯಾರು ನಮಗಿಂತ ಹೆಚ್ಚು? ಪ್ರಾಣಿಗಳು ಅಂತ ಹೇಳ್ಬೋದು. ನಿಶ್ಚಿಂತೆಯಿಂದ, ಯಾವುದೇ ಚಿಂತೆ ಇಲ್ಲ ಅವುಗಳಿಗೆ. ಸೊ ಯಾಕೆ ಹೀಗೆ? ಬುದ್ಧಿ ನಮಗೆ ಹೆಚ್ಚು ಇದ್ದರೆ ಕೂಡ ಪ್ರಾಣಿಗಳಿಗಿಂತ ಯಾಕೆ ನಾವು ಸಂತೋಷವಾಗಿಲ್ಲ? ಯಾಕೆಂದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೇ ಇರುವುದರಿಂದ. ಇನ್ನು ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದು, ಪ್ರಾಣಿಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ, ಮನುಷ್ಯರು ಕೂಡ ಸಂತಾನೋತ್ಪತ್ತಿಯನ್ನು ಮಾಡುತ್ತಾರೆ. ಪ್ರಾಣಿಗಳಿಗೂ ತಮ್ಮ ಸಂಗಾತಿಗಳಿವೆ, ಮನುಷ್ಯರಿಗೂ ಕೂಡ ತಮ್ಮ ತಮ್ಮ ಸಂಗಾತಿಗಳು ಇರುತ್ತಾರೆ. ಇನ್ನು ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು, ಪ್ರಾಣಿಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತವೆ, ನಾವು ನಮ್ಮನ್ನು ನಾವು ಕಾಪಾಡಿಕೊಳ್ಳುತ್ತೇವೆ. ಸೊ ಇದಿಷ್ಟು ನಮ್ಮಲ್ಲೂ ಪ್ರಾಣಿಗಳಲ್ಲೂ ಇರುವಂಥದ್ದು ಸಾಮಾನ್ಯವಾಗಿರುವಂಥ ವಿಷಯಗಳು. ಸೊ ಇದಿಷ್ಟನ್ನೇ ಮಾಡುವುದಂತ ಇದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಈಗ ನಾವು ಶಿಕ್ಷಣವನ್ನು ಪಡೆಯುತ್ತೀವಿ ಶಾಲಾ ಕಾಲೇಜುಗಳಿಂದ. ಶಾಲಾ ಕಾಲೇಜುಗಳಿಂದ ಶಿಕ್ಷಣವನ್ನು ಪಡೆದ ಮೇಲೆ ಕೂಡ ನಾವು ಇದಿಷ್ಟಕ್ಕೆ ನಮ್ಮ ಜೀವನವನ್ನು ಮೀಸಲಿಟ್ಟರೆ ಆ ಶಿಕ್ಷಣದ ಮಹತ್ವ ಅಂದರೆ ಆ ಶಿಕ್ಷಣದ ಉಪಯೋಗ ಹೇಗಾಯಿತು ಅಲ್ವಾ? ಪ್ರಾಣಿಗಳು ಇದಿಷ್ಟನ್ನು ಯಾವುದೇ ವಿದ್ಯಾಭ್ಯಾಸವಿಲ್ಲದೆ ಶಿಕ್ಷಣವಿಲ್ಲದೆ ಇದನ್ನು ಮಾಡುತ್ತವೆ. ಆಹಾರ ನಿದ್ರೆ ಭಯ ಮೈಥುನ, ಇದಿಷ್ಟನ್ನು ಶಿಕ್ಷಣವಿಲ್ಲದೆ ಮಾಡುತ್ತವೆ. ಸೊ ಮನುಷ್ಯರು ವಿದ್ಯೆಯನ್ನು ಪಡೆದ ಮೇಲೆ ಕೂಡ ಅವರು ಇದಿಷ್ಟಕ್ಕೆ ತಮ್ಮ ಜೀವನವನ್ನು ಮೀಸಲಿಟ್ಟರೆ ಸೊ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸವಿಲ್ಲ ಅಂತ ಆಗುತ್ತೆ. ಸೊ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಧರ್ಮೋಹಿತೇಶೋ ಅಧಿಕೋ ವಿಶೇಷೋ. ಧರ್ಮ, ನಾವು ಧರ್ಮದ ಪಾಲನೆಯನ್ನು ಮಾಡಬಹುದು. ಪ್ರಾಣಿಗಳಿಗೆ ಧರ್ಮ ಅಂದರೆ ಏನು ಅಂತೇಳಿ ಗೊತ್ತಿಲ್ಲ. ಸೊ ಯಾವುದು ಮಾನವ ಧರ್ಮ? ಮಾನವ ಧರ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಧರ್ಮಾರ್ಥ ಸಾಕ್ಷಾತ್ ಭಗವತ್ ಪ್ರಣೀತಾಂ, ಭಗವಂತನ ಬಾಯಿಂದ ಬಂದಿದ್ದೇ ಧರ್ಮವಾಗುತ್ತದೆ. ಸೊ ಅದನ್ನು ನಾವು ಪಾಲನೆ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗುತ್ತದೆ, ಅದು ನಮ್ಮ ಧರ್ಮ ಕೂಡ ಹೌದು. ಮನುಷ್ಯನಾದವನು ಪ್ರಶ್ನೆಯನ್ನು ಮಾಡಲೇಬೇಕಾಗುತ್ತೆ ಅಲ್ವಾ? ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ಮಾನವ ಜನ್ಮದಲ್ಲಿ ಜಿಜ್ಞಾಸವನ್ನು ಮಾಡಬೇಕು, ನಾವು ಪ್ರಶ್ನೆಯನ್ನು ಮಾಡ್ಕೋಬೇಕು. ಸೊ ಪ್ರಶ್ನೆಗಳು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತವೆ. ನಾನು ಯಾರು? ನನ್ನ ಜೀವನದ ಉದ್ದೇಶ ಏನು? ಈ ಪ್ರಪಂಚದಲ್ಲಿ ಯಾಕೆ ಇಷ್ಟು ಅಸಮಾನತೆ ಇದೆ? ಕೆಲವರು ಬಡವರಿರ್ತಾರೆ, ಕೆಲವರು ಶ್ರೀಮಂತರಿರ್ತಾರೆ, ಕೆಲವರಿಗೆ ಜೀವನ ಪರ್ಯಂತ ಸುಖ ಸಂತೋಷಗಳಿರುತ್ತವೆ, ಕೆಲವರಿಗೆ ಜೀವನ ಪರ್ಯಂತ ಕಷ್ಟ ನೋವುಗಳಿರುತ್ತವೆ, ಕೆಲವರು ಸ್ಫುರದ್ರೂಪಿಗಳಾಗಿರ್ತಾರೆ, ಕೆಲವರು ಕುರೂಪಿಗಳಾಗಿರುತ್ತಾರೆ, ಕೆಲವರು ಅಂಗವಿಕಲರಾಗಿರುತ್ತಾರೆ, ಕೆಲವರು ಎಲ್ಲ ಅಂಗಾಂಗಗಳು ಸರಿಯಾಗಿದ್ದು ಆರೋಗ್ಯವಂತರಾಗಿರುತ್ತಾರೆ. ಯಾಕೆ ಇಷ್ಟೊಂದು ತಾರತಮ್ಯ ಈ ಪ್ರಪಂಚದಲ್ಲಿ? ದೇವರಿದ್ದಾನೆಯೇ? ದೇವರಿದ್ರೆ ಯಾಕೆ ಇಷ್ಟೊಂದು ತಾರತಮ್ಯ? ಸೊ ಈ ಥರ ಪ್ರಶ್ನೆಗಳು ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತಲ್ವಾ? ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನಾಗಿ ಇಟ್ಟುಕೊಳ್ಳುವಂಥದ್ದು ಸರಿಯಲ್ಲ. ಅದಕ್ಕೆ ಉತ್ತರವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಅವನು ಮಾಡಿದಾಗ ಅವನು ಮಾನವನಾಗುತ್ತಾನೆ. ಸೊ ಉತ್ತರವನ್ನು ಸಿಕ್ಕಿದ ಮೇಲೆ, ಅವನಿಗೆ ಆ ಉತ್ತರ ಸಿಕ್ಕಿದ ಮೇಲೆ ಏನು ಅದಕ್ಕೆ ಕಾರಣ, ಸೊ ಹೇಗೆ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೋದು, ಹೇಗೆ ನಾವು ಇಲ್ಲಿ ಜನ್ಮವನ್ನು ಪಡೆಯುತ್ತೇವೆ, ಯಾಕೆ ಇಷ್ಟೊಂದು ಅಸಮಾನತೆ? ಭೌತಿಕ ಜಗತ್ತಂದರೆ ಹಾಗೆಯೇ ಅಸಮಾನತೆ ಇಲ್ಲಿ ಇದ್ದೇ ಇದೆ. ಯಾಕೆಂದರೆ ಇಲ್ಲಿ ಕರ್ಮಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಕರ್ಮಣ ದೈವ ನೇತ್ರೇಣ ಜಂತುರ್ದೇಹೋಪತ್ಯೆ, ಒಬ್ಬೊಬ್ಬರದ್ದು ಒಂದೊಂದು ಕರ್ಮ, ಕರ್ಮದ ಪ್ರಕಾರ ನಾವು ಇಲ್ಲಿ ಜನ್ಮವನ್ನು ಪಡೆಯುತ್ತೀವಿ. ಆದ್ದರಿಂದ ಇಲ್ಲಿ ತಾರತಮ್ಯತೆ ಇದ್ದೇ ಇದೆ. ಸೊ ಇದರಿಂದ ಈ ಥರ ನಾವು ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ಮಾಡಿಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು. ಎಲ್ಲಿಂದ ಉತ್ತರವನ್ನು ಹುಡುಕ್ಬೋದು? ನಾವು ಶಾಸ್ತ್ರಗಳಿಂದ ಉತ್ತರವನ್ನು ನಾವು ಹುಡುಕ್ಬೋದು ಇದಕ್ಕೆ. ಸೊ ಶಾಸ್ತ್ರಗಳನ್ನು ನಾವು ಓದಬೇಕು, ಅರ್ಥ ಮಾಡಿಕೊಳ್ಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಮಾನವ ಜನ್ಮ ನಮಗೆ ಸಿಕ್ಕಿರುವಂಥದ್ದು. ಸೊ ಇದನ್ನು ಮಾಡದೇ ಇರುವವನು ಏನಾಗುತ್ತಾನೆ? ಅವನು ಧರ್ಮೇಣ ಹೀನ ಪಶುಭಿ ಸಮಾನ, ಅವನು ಕೂಡ ಪ್ರಾಣಿಗೆ ಸಮಾನನಾಗುತ್ತಾನೆ. ಇನ್ನು ಎರಡನೆಯದು ಕರ್ಮಕಾಂಡಗಳು. ಸೊ ಕರ್ಮಕಾಂಡ ಅಂದರೆ ಏನು? ವೇದಗಳಲ್ಲಿ ಮೂರು ವಿಭಾಗಗಳಿವೆ: ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಕಾಂಡ. ಕರ್ಮಕಾಂಡದಲ್ಲಿ ಏನು ಹೇಳಲಾಗಿದೆ? ಕಾಮ್ಯಕರ್ಮದ ಬಗ್ಗೆ ಹೇಳಲಾಗಿದೆ. ಕಾಮ್ಯಕರ್ಮ ಅಂದರೆ ನಾವು ಒಂದು ಯಾಗ ಯಜ್ಞವನ್ನು ಮಾಡುವುದರಿಂದ ನಮಗೆ ಅದರಿಂದ ಪ್ರತಿಫಲ ಅಪೇಕ್ಷೆಯನ್ನು ಇಟ್ಟುಕೊಂಡು ಒಂದು ಮಾಡುವಂಥ ಕರ್ಮ ಕಾಮ್ಯಕರ್ಮವಾಗುತ್ತದೆ. ಉದಾಹರಣೆಗೆ ಐಶ್ವರ್ಯ ಸಂಪತ್ತು ಪ್ರಾಪ್ತಿಯಾಗಬೇಕೆಂದು ಒಂದು ಯಜ್ಞವನ್ನು ಮಾಡುವಂಥದ್ದು, ಪುತ್ರ ಪ್ರಾಪ್ತಿಯಾಗಬೇಕಂತೇಳಿ ಪುತ್ರ ಕಾಮಿಷ್ಠೆ ಯಾಗ ಮಾಡುವಂಥದ್ದು, ಸ್ವರ್ಗಕ್ಕೆ ಹೋಗಬೇಕಂತೇಳಿ ಯಾವುದೋ ಒಂದು ಯಾಗವನ್ನು ಮಾಡುವಂಥದ್ದು, ಹೀಗೆ ಯಾವುದೋ ಒಂದು ಇಚ್ಛೆಯನ್ನು ಇಟ್ಟುಕೊಂಡೇ ಒಂದು ಕರ್ಮವನ್ನು ಮಾಡುವಂಥದ್ದು, ಇದು ಕಾಮ್ಯಕರ್ಮವಾಗುತ್ತದೆ. ಸೊ ಇವರನ್ನು ಅಂದರೆ ಇವರು ಕರ್ಮಕಾಂಡಿಗಳು ಅಂತ ಇವ್ರನ್ನ ಹೇಳ್ಬೋದು. ಆ್ಯಕ್ಚುಲಿ ವೇದದ ಉದ್ದೇಶ ಏನು? ವೇದದ ಉದ್ದೇಶ ಭಗವಂತನ ಜೊತೆ ಕನೆಕ್ಟ್ ಆಗುವುದೇ ಆಗಿದೆ. ಕರ್ಮಕಾಂಡದಿಂದ ಜ್ಞಾನಕಾಂಡ, ಜ್ಞಾನಕಾಂಡದಿಂದ ಉಪಾಸನ ಕಾಂಡದವರೆಗೆ ಒಬ್ಬನು ಹೋದಾಗ ಅವನಿಗೆ ಗೊತ್ತಾಗುತ್ತೆ ವೇದಗಳ ಉದ್ದೇಶ ಏನು, ವೇದಗಳನ್ನು ತಿಳಿದ್ರ ಉದ್ದೇಶ ಅನ್ನೋದು. ಆದರೆ ಕರ್ಮಕಾಂಡವನ್ನು ಕೇವಲ ತಿಳಿದುಕೊಂಡು ಕಾಮ್ಯಕರ್ಮಿಗಳು ಕರ್ಮವನ್ನು ಮಾಡುತ್ತಾರೆ, ಅದನ್ನು ತಮ್ಮ ಅನುಕೂಲತೆಗೋಸ್ಕರ ಅವರು ಅದನ್ನು ಬಳಸುತ್ತಾರೆ. ಇವರು ಕರ್ಮಕಾಂಡಿಗಳು ಅನಿಸಿಕೊಳ್ಳುತ್ತಾರೆ. ಆದರೆ ಇವರು ಕರ್ಮಿಗಳಿಗಿಂತ ಎಷ್ಟೋ ಉತ್ತಮ. ಯಾಕೆಂದರೆ ಇವರು ಶಾಸ್ತ್ರವನ್ನು ಸ್ವೀಕರಿಸುತ್ತಾರೆ, ಶಾಸ್ತ್ರದಲ್ಲಿ ಬರೆದಿರುವಂತಹ ತತ್ವಗಳನ್ನು ತಮ್ಮ ಅನುಕೂಲತೆಗೋಸ್ಕರ ಅವರು ಬಳಸುತ್ತಾರೆ. ಅವರು ಮುಂದಕ್ಕೆ ಅದನ್ನು ತಿಳಿಯುವ ಪ್ರಯತ್ನ ಮಾಡುವುದಿಲ್ಲ. ಆದರೆ ಕ್ರಮೇಣ ಇವರ ಪ್ರಗತಿ ಸಾಧ್ಯ, ಇವರು ವೇದಗಳ ಮಂತ್ರಗಳನ್ನು ಪಠಿಸುವುದರಿಂದ. ಇನ್ನು ಇವರಿಗಿಂತ ಮಿಗಿಲಾಗಿರುವವರು ಸಕಾಮಕರ್ಮವನ್ನು ಮಾಡುವವರು. ಸಕಾಮಕರ್ಮ ಅಂದರೆ ಏನು? ಸಕಾಮಕರ್ಮ ಅಂದರೆ ಅವನಿಗೆ ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಅವನು ತಿಳಿದಿರುತ್ತಾನೆ, ಭಗವಂತನ ಭಕ್ತನಾಗಿರುತ್ತಾನೆ, ಆದರೆ ಅಲ್ಲಲ್ಲಿ ಸಣ್ಣ ಪುಟ್ಟ ದೈಹಿಕ ಇಚ್ಛೆಗಳು ಅವನಿಗೆ ಇರುತ್ತವೆ. ಸೊ ಇವನನ್ನು ಸಕಾಮ ಕರ್ಮಯೋಗಿ ಅಂತ ಹೇಳಲಾಗುತ್ತದೆ. ಇದಕ್ಕಿಂತ ಮಿಗಿಲಾಗಿರುವಂಥದ್ದು ನಿಷ್ಕಾಮ ಕರ್ಮಯೋಗ. ಸೊ ನಿಷ್ಕಾಮ ಕರ್ಮಯೋಗ ಅಂದರೆ ಏನು? ಕರ್ಮವನ್ನು ಮಾಡು, ಅದರ ಫಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡು, ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವಂಥದ್ದು ಇದು ನಿಷ್ಕಾಮ ಕರ್ಮವಾಗುತ್ತದೆ. ಹೀಗೆ ನಾವೀಗ ತಿಳ್ಕೊಂಡು ಕರ್ಮಿಗಳು ಅಂದರೆ ಯಾರು, ಸಕಾಮ ಕರ್ಮಕಾಂಡ ಅಂದರೆ ಏನು, ಸಕಾಮ ಕರ್ಮಯೋಗ ಅಂದರೆ ಏನು, ನಿಷ್ಕಾಮ ಕರ್ಮಯೋಗ ಅಂದರೆ ಏನು. ಸೊ ಇದೆಲ್ಲವೂ ಭಕ್ತಿಯೆಡೆಗೆ ಹೋಗೋದಿಕ್ಕೆ ಇರುವಂತಹ ಯೋಗ ಲ್ಯಾಡರ್ಗಳು ಅನಿಸಿಕೊಳ್ಳುತ್ತವೆ. ಕರ್ಮಿಗಳಿಂದ ಕರ್ಮಕಾಂಡದೆಡೆಗೆ, ಕರ್ಮಕಾಂಡದಿಂದ ಸಕಾಮ ಕರ್ಮದೆಡೆಗೆ, ಸಕಾಮ ಕರ್ಮದಿಂದ ನಿಷ್ಕಾಮ ಕರ್ಮದೆಡೆಗೆ, ನಿಷ್ಕಾಮ ಕರ್ಮದಿಂದ ಜ್ಞಾನದೆಡೆಗೆ, ಜ್ಞಾನದಿಂದ ಯೋಗದೆಡೆಗೆ, ಧ್ಯಾನದ ಅಂದರೆ ಧ್ಯಾನದೆಡೆಗೆ ಅಥವಾ ಅಷ್ಟಾಂಗ ಯೋಗದೆಡೆಗೆ, ಯೋಗದಿಂದ ಭಕ್ತಿಯೆಡೆಗೆ, ಇದಿಷ್ಟು ಒಂದು ಏಣಿಗಳು ಇದ್ದ ಹಾಗೆ ಭಕ್ತಿ ಮಾರ್ಗಕ್ಕೆ ಹೋಗೋದಕ್ಕೆ. ಆದರೆ ಏಣಿಗಳ ಮೂಲಕನೇ ಹೋಗಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಭಕ್ತಿ ಮಾರ್ಗವನ್ನು ನಾವು ಅನುಸರಿಸಬಹುದು, ಭಕ್ತಿ ಯೋಗವನ್ನು ನಾವು ಮಾಡಬಹುದು. ಇಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ನಿಷ್ಕಾಮ ಕರ್ಮಯೋಗದ ಮಹತ್ವವನ್ನು ಹೇಳುತ್ತಾರೆ. ಸೊ ನಿಷ್ಕಾಮ ಕರ್ಮಯೋಗವನ್ನು ಮಾಡು, ನೀನು ಭಗವಂತನ ತೃಪ್ತಿಗೋಸ್ಕರ ಕಾರ್ಯವನ್ನು ಮಾಡು, ನೀನು ಮಾಡ್ತಾ ಇದ್ದಿ ಅಂತೇಳಿ ಮಾಡಬೇಡ, ಕರ್ಮದ ಫಲವನ್ನ ನೀನು ನಿರೀಕ್ಷಿಸಬೇಡ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತದೆ. ಅರ್ಜುನನು ಯುದ್ಧ ಮಾಡಬೇಕೆಂದು ಕೃಷ್ಣನು ಅಪೇಕ್ಷಿಸಿದ್ದರಿಂದ ಕೃಷ್ಣನಿಗಾಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಅವನಿಗೆ ಹೇಳಲಾಗುತ್ತಿದೆ. ಒಳ್ಳೆಯ ಮನುಷ್ಯನಾಗಿರುವುದು ಅಥವಾ ಅಹಿಂಸಾ ನಿಷ್ಠನಾಗಿರುವುದು ವೈಯಕ್ತಿಕ ಆಸಕ್ತಿ. ಸೊ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ಅದು ವೈಯಕ್ತಿಕ ಆಸಕ್ತಿ, ನಾನು ಹೀಗೆ ಮಾಡಿದರೆ ಒಳ್ಳೇದಾಗುತ್ತೆ, ಹೀಗೆ ಮಾಡಿದರೆ ಕೆಟ್ಟದಾಗುತ್ತೆ ಅನ್ನುವಂಥದ್ದು. ಆದರೆ ಪರಾತ್ಪರದ ಪರವಾಗಿ ಕಾರ್ಯತತ್ಪರನಾಗುವುದು ನಿಷ್ಕಾಮ ಕರ್ಮ. ಇದು ಅತ್ಯಂತ ಶ್ರೇಷ್ಠ ರೀತಿಯ ಪರಿಪೂರ್ಣ ಕರ್ಮ, ಇದನ್ನೇ ಶ್ರೀಕೃಷ್ಣ ಇಲ್ಲಿ ಪ್ರತಿಪಾದಿಸುತ್ತಿರುವಂಥದ್ದು. ಆದ್ರಿಂದ ಸೊ ನಿಷ್ಕಾಮ ಕರ್ಮಯೋಗದ ಮಹತ್ವವನ್ನ ಇಲ್ಲಿ ಅರ್ಜುನನಿಗೆ ವಿವರಿಸಲಾಗುತ್ತದೆ. ಕರ್ಮವನ್ನ ಮಾಡುವಂಥದ್ದು, ಅದರ ಫಲವನ್ನ ಭಗವಂತನಿಗೆ ಅರ್ಪಿಸುವಂಥದ್ದು. ಆದರೆ ಕರ್ಮವನ್ನ ಬಿಡಬಾರದು, ಕರ್ಮದ ಫಲವನ್ನ ಬಿಡಬೇಕು ಅನ್ನೋದನ್ನ ಇಲ್ಲಿ ವಿವರಿಸಲಾಗ್ತಾ ಇದೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। विष्णू सेठी भारतीय लेखक आणि राजकारणी यांची आज पुण्यतिथी। दत्ता डावजेकर मराठी चित्रपट भावगीत व संगीतकार यांची पुण्यतिथी आजच। दमयंती जोशी सुप्रसिद्ध कथ्थक नृत्यांगना पद्मश्री प्राप्त यांची पुण्यतिथी आजच आहे। प्रिया तेंडुलकर रंगभूमी चित्रपट व दूरचित्रवाणीवरील अभिनेत्री लेखिका सामाजिक कार्यकर्त्या यांची पुण्यतिथी आजच। दिनशा के मेहता महात्मा गांधींचे आरोग्य सल्लागार व सहकारी यांची पुण्यतिथी आजच आहे। विष्णू नारायण भातखंडे भारतीय गायक आणि संगीत तज्ञ यांची पुण्यतिथी आजचीच। खंडोबल्लाल चिटणीस छत्रपती संभाजी व छत्रपती राजाराम स्वीय सहाय्यक यांची पुण्यतिथी आजच आहे। या होत्या आजच्या पुण्यतिथीने। यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा 90.4 FM KLE कनसु। नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯ ಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ನಾವು ಆಚರಿಸುವಂತಹ ಹಬ್ಬ ಹರಿದಿನಗಳು ಕೇವಲ ಒಂದು ಹಬ್ಬ ಹರಿದಿನಗಳಿಗೆ ಸೀಮಿತವಾಗಿರದೆ ನಮ್ಮ ಜೀವನಕ್ಕೆ ಒಂದೊಂದು ಸುಂದರ ಸಂದೇಶವನ್ನ ನೀಡುತ್ತೆ. ಅಂತಹದ್ದೇ ಒಂದು ಮಹತ್ವದ ಆಧ್ಯಾತ್ಮಿಕ ಆಚರಣೆ ಪ್ರಯುಷನ್ ಪರ್ವ. ಹಾಗಾದರೆ ಪ್ರಯುಷನ್ ಪರ್ವ ಅಂದರೇನು, ಚತುರ್ಮಾಸದ ವಿಶೇಷತೆ ಏನು, ದಶಲಕ್ಷಣ ಧರ್ಮದ 10 ಗುಣಗಳು ಯಾವುವು, ಇವು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಅನ್ವಯವಾಗುತ್ತೆ, ಈ ಎಲ್ಲ ವಿಚಾರವಾಗಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಸನ್ಮತಿ ಮಹಿಳಾ ಮಂಡಳದ ಸುಪ್ರಿಯಾ ಹುಳ್ಬತ್ತೆ ಹಾಗೂ ಮೇಘನಾ ಬೋಗಾರ್ ಅವರು.
1: ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಮೇಘನಾ ಬೋಗಾರ್ ಅಂತೇಳಿ.
2: ನಾನು ಸುಪ್ರಿಯಾ ಹುಳ್ಬತ್ತೆ.
1: ಇವತ್ತು ನಾವು ಪರ್ಯುಷನ ಪರ್ವದ ಬಗ್ಗೆ ವೇಣುಧ್ವನಿಯಲ್ಲಿ ಮಾತನಾಡಲು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಇಲ್ಲಿ ಹಂಚಿಕೊಳ್ಳುತ್ತೇವೆ. ನಮ್ಮ

0: ನಮ್ಮ ಬದುಕಿನಲ್ಲಿ ಹಬ್ಬಗಳು ಅಂದರೆ ಕೇವಲ ಸಂಭ್ರಮ ಸಡಗರ ಹೊಸ ಬಟ್ಟೆ ಸಿಹಿ ತಿಂಡಿ ಅಷ್ಟೇ ಅಲ್ಲ, ಕೆಲವು ಹಬ್ಬಗಳು ನಮ್ಮನ್ನು ನಾವು ನೋಡಿಕೊಳ್ಳುವ, ನಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವ, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಅವಕಾಶವನ್ನು ನಮಗೆ ಕೊಡುತ್ತವೆ, ಹೌದಲ್ಲವೇ?
1: ಹೌದು, ಅಂತಹ ಒಂದು ಪವಿತ್ರವಾದ ಧಾರ್ಮಿಕ ಆಚರಣೆ ಪೌಷನ್ ಪರ್ವ ಜೈನ ಧರ್ಮದಲ್ಲಿ ಅತ್ಯಂತ ಮಹತ್ವದ ಈ ಪರ್ವವು ಆತ್ಮಾಲೋಕನ, ಸ್ವಯಂ ತಪಸ್ಸು, ಕ್ಷಮೆ ಮತ್ತು ಆತ್ಮಶುದ್ಧಿಗೆ ವಿಶೇಷವಾದ ಸ್ಥಾನ ನೀಡುತ್ತದೆ.
0: ಹಾಗಾದರೆ ಪರ್ಯುಷನ ಪರ್ವ ಅಂದ್ರೆ ಏನು? ಚಾತುರ್ಮಾಸದ ಜೊತೆ ಇದರ ಸಂಬಂಧ ಏನು? ಹಾಗೆಯೇ ದಶಲಕ್ಷಣ ಪರ್ವ ಅಂದ್ರೆ ಏನು? ಈ 10 ಧರ್ಮ ಗುಣಗಳು ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಅನ್ವಯವಾಗುತ್ತದೆ ಅನ್ನೋದರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡೋಣ.
1: ಹೌದು, ಖಂಡಿತವಾಗಿಯೂ. ಪರ್ಯುಷನ್ ಅಂದರೆ ಜೈನ ಧರ್ಮದಲ್ಲಿ ಬಹಳ ಪವಿತ್ರವಾದ ಮಹತ್ವ. ಪರ್ವ ಅಂದರೆ ಇದನ್ನು ಬರೀ ಹಬ್ಬ ಅಂತ ಅಂದುಕೊಳ್ಳಬಾರದು. ಇದು ನಮ್ಮನ್ನೇ ನಾವು ಒಮ್ಮೆ ಹಿಂತಿರುಗಿ ನೋಡಿಕೊಳ್ಳುವ, ನಮ್ಮ ತಪ್ಪುಗಳನ್ನು ಅರಿತುಕೊಳ್ಳುವ, ಮನಸ್ಸಿನಲ್ಲಿರುವ ಕೋಪ, ದ್ವೇಷ, ಅಹಿಂಸೆ ಇಂತಹ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಳುವ ಮತ್ತು ನಮ್ಮ ಬದುಕನ್ನು ಇನ್ನಷ್ಟು ಶುದ್ಧವಾಗಿ ಸರಳವಾಗಿ ನಡೆಸಿಕೊಳ್ಳುವ ಪ್ರಯತ್ನಿಸುವ ಒಂದು ವಿಶೇಷವಾದ ಸಮಯ.
0: ಹೌದಾ? ಅಂದರೆ ಪರ್ಯುಷನ ಅಂದ್ರೆ ಹೊರಗಡೆ ಸಂಭ್ರಮ ಮಾಡುವುದಕ್ಕಿಂತ ನಮ್ಮೊಳಗೆ ಬದಲಾವಣೆ ಮಾಡಿಕೊಳ್ಳುವ ಹಬ್ಬ ಅಂತ ಹೇಳಬಹುದಾ? ನಾವು ಪ್ರತಿದಿನ ನಮ್ಮ ಕೆಲಸ, ಕುಟುಂಬ, ಜವಾಬ್ದಾರಿ ಅಂತ ಓಡಾಡ್ತಿರ್ತೀವಿ. ಈ ಓಡಾಟದ ಮಧ್ಯೆ ನಮ್ಮ ಮನಸ್ಸು ಹೇಗಿದೆ, ನಾವು ಹೇಗೆ ನಡೆದುಕೊಳ್ತಿದ್ದೀವಿ ಅನ್ನೋದನ್ನ ಯೋಚಿಸೋಕೆ ಸಮಯವೇ ಸಿಗೋದಿಲ್ಲ. ಅದನ್ನು ಯೋಚಿಸುವ ಅವಕಾಶ ಈ ಪರ್ವ ಕೊಡುತ್ತದೆ ಅಂತಾಯ್ತು.
1: ಹೌದು, ಅದೇ ಇದರ ವಿಶೇಷತೆ. ನಾವು ನಮಗೆ ಧೂಳು ಬಿದ್ದರೆ ತಕ್ಷಣ ಗುಡಿಸಿ ಒರೆಸಿ ಸ್ವಚ್ಛ ಮಾಡಿದ್ವಿ. ಆದರೆ ನಮ್ಮ ಮನಸ್ಸಿನೊಳಗೆ ಕೋಪ, ದ್ವೇಷ, ಆಯುಷ್ಯ, ಅಹಂಕಾರ ಇವೆಲ್ಲ ಸೇರಿಕೊಂಡರೂ ಅವುಗಳ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ. ಪರಿಷನ್ ನಮಗೆ ಒಮ್ಮೆ ನಿಮ್ಮೊಳಗೆ ನೋಡಿ, ನಿನ್ನನ್ನು ಬದಲಿಸಿಕೊಳ್ಳಬೇಕು ಅಂತ ಯೋಚಿಸಿ ಅನ್ನೋದು ಸುಂದರವಾದ ಅವಕಾಶ ಕೊಡುತ್ತದೆ.
0: ಓ ನೋಡಿ, ಈ ಮಾತು ಕೇಳಿದಾಗಲೇ ಪರ್ಯುಷನದ ಅರ್ಥ ಸ್ವಲ್ಪ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಿದೆ. ಅಂದರೆ ನಾವು ಬೇರೆಯವರ ತಪ್ಪು ಹುಡುಕೋದಕ್ಕಿಂತ ಮೊದಲು ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದೆಯಾ ಅಂತ ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು. ಇದು ನಿಜಕ್ಕೂ ಇವತ್ತಿನ ಜೀವನಕ್ಕೆ ತುಂಬಾ ಅಗತ್ಯವಾದ ವಿಚಾರ ಅಲ್ಲವೇ?
1: ಹೌದು, ಯಾಕಂದರೆ ಇವತ್ತು ಸಂಬಂಧಗಳಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಆಗುತ್ತದೆ. ಒಂದು ಮಾತು ತಪ್ಪಾಗಿ ಅರ್ಥವಾಗುತ್ತದೆ, ಒಂದು ಮೆಸೇಜ್ ಉತ್ತರ ಬರಲಿಲ್ಲ ಅಂದರೆ ಬೇಸರ ಆಗುತ್ತದೆ, ಯಾರೋ ಏನೋ ಹೇಳಿದ್ರ ಅಂತ ಕೋಪ ಬರುತ್ತದೆ. ಹೀಗೆ ಮನಸ್ಸಿನಲ್ಲಿ ಒಂದೊಂದು ಇಟ್ಟುಕೊಂಡು ಹೋಗುತ್ತಾ ಇದ್ದರೆ ನಮಗೆ ನಮ್ಮ ಮನಸ್ಸಿನ ಭಾವನೆ, ಅದಕ್ಕಾಗಿ ಕ್ಷಮೆ, ಸಮಯ ಮತ್ತು ಆತ್ಮಲೋಕನ ತುಂಬಾ ಮುಖ್ಯ ವಿಚಾರವಾಗುತ್ತದೆ.
0: ಸರಿ, ಪರ್ಯುಷನದ ಜೊತೆ ಚಾತುರ್ಮಾಸ ಅನ್ನೋ ಮಾತನ್ನು ನಾವು ಕೇಳ್ತೀವಿ ಅಲ್ಲ, ಚಾತುರ್ಮಾಸ ಅಂದರೆ ನಿಖರವಾಗಿ ಏನು? ಇದಕ್ಕೂ ಈ ಆಚರಣೆಗೂ ಏನು ಸಂಬಂಧ ಇದೆ ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳೋಣ.
1: ಹೌದು, ಚಾತುರ್ಮಾಸ ಅಂದರೆ ಸಾಮಾನ್ಯವಾಗಿ ಮಳೆಗಾಲದ 4 ತಿಂಗಳ ಅವಧಿ. ಜೈನ್ ಪರಂಪರೆಯಲ್ಲಿ ಈ ಅವಧಿಗೆ ಬಹಳ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವ ಇದೆ. ಈ ಸಮಯದಲ್ಲಿ ಸಾಧು ಸಾಧಕರು ಒಂದೇ ಸ್ಥಳದಲ್ಲಿ ನೆಲೆಸಿ ಧರ್ಮೋಪದೇಶ, ಸ್ವಾಧ್ಯಾಯ, ಧ್ಯಾನ, ತಪಸ್ಸು ಮುಂತಾದ ಆತ್ಮಾಧಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಕೊಡುತ್ತಾರೆ. ಜನರು ಕೂಡ ಈ ಅವಧಿಯಲ್ಲಿ ಧರ್ಮದ ವಿಚಾರಗಳನ್ನು ಕೇಳುವುದು, ತಮ್ಮ ಜೀವನದಲ್ಲಿ ಸ್ವಯಂ ಬೆಳೆಸಿಕೊಳ್ಳುವುದು, ಆತ್ಮಚಿಂತನೆ ಮಾಡುವುದು, ಹೀಗೆ ವಿವಿಧ ರೀತಿಯ ತೊಡಗಿಕೊಳ್ಳುತ್ತಾರೆ.
0: ಓ, ಅಂದರೆ ಚಾತುರ್ಮಾಸ ಅಂದರೆ ಸಾಧು ಸಾಧ್ವಿಯರು ಒಂದೇ ಕಡೆ ಇರೋ ಸಮಯ ಮಾತ್ರ ಅಲ್ಲ, ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಸ್ವಲ್ಪ ನಿಧಾನವಾಗಿ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಬದುಕಬೇಕು ಅನ್ನೋ ಸಂದೇಶ ಇದರಲ್ಲಿ ಇದೆ ಅಲ್ವಾ?
1: ಹೌದು, ಜೊತೆಗೆ ಅಹಿಂಸೆ ಮತ್ತು ಜೀವನದಲ್ಲಿ ಇಲ್ಲಿ ತುಂಬಾ ಮಹತ್ವ ಇದೆ. ಮಳೆಗಾಲದಲ್ಲಿ ಸಣ್ಣ ಸಣ್ಣ ಜೀವಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ನಮ್ಮಿಂದ ಯಾವುದೇ ಜೀವಿಗೂ ತೊಂದರೆಯಾಗದಂತೆ ಜಾಗರೂಕರಾಗಿರಬೇಕು ಅನ್ನೋ ಭಾವನೆ ಇದೆ. ಜೈನ ಧರ್ಮದ ಮೂಲಕ ತತ್ವಗಳಲ್ಲಿ ಒಂದಾದ ಅಹಿಂಸೆಯನ್ನು ಇನ್ನೊಂದಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಈ ಸಮಯದ ಸಹಾಯ ಮಾಡುತ್ತದೆ.
0: ಓ, ನನಗೆ ಈ ವಿಚಾರ ತುಂಬಾ ಇಷ್ಟ ಆಯಿತು. ನಾವು ಸಾಮಾನ್ಯವಾಗಿ ನಮ್ಮ ಬದುಕು, ನಮ್ಮ ಅನುಕೂಲ, ನಮ್ಮ ಅಗತ್ಯ ಇಷ್ಟೇ ಯೋಚಿಸ್ತೀವಿ. ಆದರೆ ನಮ್ಮ ಸುತ್ತಮುತ್ತ ಇರುವ ಸಣ್ಣ ಜೀವಿಗಳಿಗೂ ಬದುಕುವ ಹಕ್ಕಿದೆ, ಅವುಗಳಿಗೂ ನೋವು ಆಗಬಾರದು ಅನ್ನೋ ಯೋಚನೆ ಬೆಳೆಸೋದು ನಿಜಕ್ಕೂ ದೊಡ್ಡ ಮಾನವೀಯತೆ ಅಲ್ಲವೇ?
1: ಹೌದು, ಅಹಿಂಸೆ ಅಂದರೆ ಯಾರನ್ನು ಹೊಡೆಯಬಾರದು ಅನ್ನೋದು ಅರ್ಥಕ್ಕೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಮಾತಿನಿಂದ, ನಮ್ಮ ವರ್ತನೆಯಿಂದ, ನಮ್ಮ ಕ್ರಿಯೆಯಿಂದ ಇನ್ನೊಬ್ಬರ ಜೀವಿಗೆ ಅನಗತ್ಯವಾಗಿ ನೋವಾಗದಂತೆ ನೋಡಿಕೊಳ್ಳುವುದು ಅಹಿಂಸೆ ಒಂದು ಭಾಗ ದಶಲಕ್ಷಣ ಧರ್ಮ.
0: ದಶಲಕ್ಷಣ ಧರ್ಮ. ಇನ್ನು ದಶಲಕ್ಷಣ ಧರ್ಮದ ಬಗ್ಗೆ ಮಾತನಾಡೋಣ. ದಶಲಕ್ಷಣ ಅಂದ್ರೆ 10 ಧರ್ಮ ಗುಣಗಳು ಅಂತ ಕೇಳಿದ್ದೀನಿ. ಈ 10 ಗುಣಗಳು ಯಾವುವು ಮತ್ತು ಅವುಗಳ ಅರ್ಥ ಏನು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣವೇ?
1: ಹೌದು, ದಶಲಕ್ಷಣದ ಧರ್ಮದಲ್ಲಿ ಉತ್ತಮ ಕ್ಷಮೆ, ಉತ್ತಮ ಮಾರ್ಗ, ಉತ್ತಮ ಅರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ಸ್ವಯಂ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಅಕಿಂಚನ ಮತ್ತು ಉತ್ತಮ ಬ್ರಹ್ಮಚರ ಎಂಬ 10 ಗುಣಗಳಿಗೆ ಮಹತ್ವ ನೀಡಲಾಗಿದೆ. ಹೆಸರುಗಳನ್ನು ಹೇಳಿದಾಗ ಸ್ವಲ್ಪ ಕಷ್ಟ ಅನಿಸಬಹುದು, ಆದರೆ ಪ್ರತಿಯೊಂದರ ಅರ್ಥವನ್ನು ನಮ್ಮ ದಿನನಿತ್ಯದ ಬದುಕಿಗೆ ಹೋಲಿಸಿಕೊಂಡು ನೋಡಿದರೆ ತುಂಬಾ ಸುಲಭವಾಗಿ ಅರ್ಥವಾಗುತ್ತದೆ.
0: ಓ, ಉತ್ತಮ ಕ್ಷಮೆ. ಮೊದಲನೆಯದಾಗಿ ಉತ್ತಮ ಕ್ಷಮೆ ಅಂದರೆ ಯಾರಾದರೂ ನಮಗೆ ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸೋದು ಅಂತ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತೀವಿ, ಆದರೆ ಇದರ ಹಿಂದೆ ಇನ್ನೂ ದೊಡ್ಡ ಅರ್ಥ ಇದೆಯಾ?
1: ಹೌದು, ಖಂಡಿತ ಇದೆ. ಕ್ಷಮೆ ಅಂದರೆ ಬೇರೆಯವರ ತಪ್ಪನ್ನು ಕ್ಷಮಿಸುವುದರ ಜೊತೆಗೆ ನಮ್ಮೊಳಗಿನ ಕೋಪ ಮತ್ತು ದ್ವೇಷವನ್ನು ಬಿಡುದು. ಯಾರೋ ನಮಗೆ ನೋವು ಕೊಟ್ಟಿದ್ದಾರೆ ಅಂತ ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ನಾವು ಕೋಪ ಮಾಡುತ್ತಾ ಇದ್ದರೆ ನೋವು ಅನುಭವಿಸುವುದು ಕೊನೆಗೂ ನಾವೇ. ಕ್ಷಮಿಸಿದಾಗ ಮನಸ್ಸನ್ನು ಹಗುರವಾಗುತ್ತದೆ, ಸಂಬಂಧಗಳು ಉಳಿಯುತ್ತದೆ, ನಮಗೂ ನೆಮ್ಮದಿ ಸಿಗುತ್ತದೆ.
0: ಓ, ಅದು ನಿಜ. ಕೆಲವೊಮ್ಮೆ ತಪ್ಪು ಮಾಡಿದವರು ತಮ್ಮ ಜೀವನದಲ್ಲಿ ಮುಂದೆ ಹೋಗಿರ್ತಾರೆ, ಆದರೆ ನಾವು ಮಾತ್ರ ಅವತ್ತು ಅವರು ಹಾಗೆ ಮಾಡಿದ್ದರು ಅಂತ ನೆನಪಿಸಿಕೊಂಡು ಕೋಪ ಮಾಡಿಕೊಳ್ತಿರ್ತೀವಿ. ಹಾಗಾಗಿ ಕ್ಷಮೆ ಅಂದರೆ ಬೇರೆಯವರಿಗೆ ಕೊಡುವ ಉಡುಗೊರೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ನಾವೇ ಕೊಡುವ ನೆಮ್ಮದಿ ಅಂತ ಹೇಳಬಹುದಾ?
1: ಹೌದು, ಅದರಲ್ಲೂ ಪ್ರವೇಶದ ಸಂದರ್ಭದಲ್ಲಿ ನಮ್ಮಿಂದ ಯಾರಿಗಾದರೂ ನೋವಾದರೆ ಕ್ಷಮೆ ಕೇಳುವುದು, ಹಾಗೆ ಯಾರಾದರೂ ನಮ್ಮ ಬಳಿ ಕ್ಷಮೆ ಕೇಳಿದಾಗ ಮನಸ್ಸು ದೊಡ್ಡದು ಮಾಡಿಕೊಂಡು ಅವರನ್ನು ಕ್ಷಮಿಸುವುದು ಬಹಳ ಅರ್ಥಪೂರ್ಣ.
0: ಇನ್ನು ಎರಡನೆಯದಾಗಿ ಉತ್ತಮ ಮಾರ್ಧವ. ಎರಡನೆಯದು ಉತ್ತಮ ಮಾರ್ಧವ, ಈ ಪದ ಸ್ವಲ್ಪ ಅಪರಿಚಿತ ಅನಿಸುತ್ತದೆ ಅಲ್ಲವೇ? ಇದನ್ನು ಸರಳವಾಗಿ ಹೇಗೆ ಅರ್ಥ ಮಾಡಿಕೊಳ್ಳಬಹುದು?
1: ಹೇಗೆ ಅಂದ್ರೆ, ಮಾಧವ ಅಂದರೆ ಸರಳವಾಗಿ ಹೇಳೋದಾದ್ರೆ ವಿನಯ ಮತ್ತು ಅಹಂಕಾರವಿಲ್ಲದಿರುವುದು. ನಮಗೆ ಎಷ್ಟೇ ವಿದ್ಯೆ ಇರಲಿ, ಹಣ ಇರಲಿ, ಒಳ್ಳೆಯ ಹುದ್ದೆ ಇರಲಿ, ಅಥವಾ ಎಷ್ಟೇ ದೊಡ್ಡ ಯಶಸ್ವಿ ಸಿಗಲಿ, ಅದರಿಂದ ನಾವು ಬೇರೆಯವರಿಗಿಂತಲೂ ದೊಡ್ಡವರು ಅಂತ ಭಾವಿಸಬಾರದು. ಯಶಸ್ಸು ಬಂದಾಗಲೂ ನೆಲದ ಜೊತೆಗಿಂದ ಸಂಬಂಧದ ಕಳೆದುಕೊಳ್ಳೋದೆ ಎಲ್ಲರನ್ನು ಗೌರವಿಸುವುದರಿಂದ ಕಾಣುವುದು ಮುಖ್ಯ.
0: ಓ, ಅಂದರೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಬೇರುಗಳನ್ನು ಮರೆಯಬಾರದು ಅನ್ನೋದು. ಕೆಲವೊಮ್ಮೆ ಸಣ್ಣ ಯಶಸ್ಸು ಬಂದರೂ ಮನುಷ್ಯನ ಮಾತು ನಡೆ ಬದಲಾಗಿ ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಈ ಮಾರ್ಧವ ಗುಣ ತುಂಬಾ ಮುಖ್ಯ ಅನಿಸುತ್ತದೆ ಅಲ್ಲವೇ?
1: ಹೌದು, ನಿಜವಾದ ದೊಡ್ಡತನ ಅಂದರೆ ನಮ್ಮ ಬಗ್ಗೆ ನಾವು ದೊಡ್ಡದಾಗಿ ಹೇಳಿದುಕೊಳ್ಳೋದಲ್ಲ, ನಮ್ಮ ಜೊತೆಗೆ ಇರುವವರಿಗೆ ನಾವು ಎಷ್ಟು ಗೌರವ ಕೊಡುತ್ತೇವೆ ಅನ್ನೋದರಲ್ಲಿದೆ.
0: ಇನ್ನು ಉತ್ತಮ ಆರ್ಜವ, ಮೂರನೆಯದು ಉತ್ತಮ ಆರ್ಜವ. ಇದರ ಅರ್ಥ ಸರಳತೆ ಮತ್ತು ನೇರ ನಡೆ ಅಂತ ಹೇಳಿದ್ರಿ, ಇದನ್ನು ಸ್ವಲ್ಪ ಇನ್ನಷ್ಟು ವಿವರವಾಗಿ ಹೇಳಿ.
1: ಹೀಗೆ ಅಂದರೆ ಅದು ಆರ್ಜವ ಅಂದರೆ ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಇನ್ನೊಂದು ಕೆಲಸದಲ್ಲಿರುವ ಮತ್ತೊಂದು ಇರದಿರುವುದು. ನಾವು ಹೇಗಿದ್ದೇವೋ ಹಾಗೆ ಪ್ರಾಮಾಣಿಕವಾಗಿ ಇರುವುದು, ಯಾರನ್ನಾದರೂ ಮೆಚ್ಚಿಸದೆ ಅಂತ ಸುಳ್ಳು ಮುಖವಾಡ ಹಾಕಿಕೊಳ್ಳುವುದು, ಒಳಗೊಂದು ಹೊರಗೊಂದು ನಡೆದುಕೊಳ್ಳುವುದು, ಇವೆಲ್ಲ ಬಿಡಬೇಕು. ಮನಸ್ಸು ಮಾತು ಮತ್ತು ನಡೆ ಒಂದೇ ದಾರಿಯಲ್ಲಿ ಇರಬೇಕು.
0: ಓ, ಇವತ್ತಿನ ಕಾಲದಲ್ಲಿ ಇದು ತುಂಬಾ ಮುಖ್ಯ ಕಣ್ರಿ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮ ಜೀವನದ ಒಳ್ಳೆಯ ಭಾಗವನ್ನು ಮಾತ್ರ ತೋರಿಸ್ತೀವಿ, ಆದರೆ ನಿಜವಾದ ನೆಮ್ಮದಿ ಹೊರಗಡೆ ಕಾಣಿಸ್ತೀವಿ ಅನ್ನೋದರಲ್ಲಿ ಅಲ್ಲ, ಒಳಗಿನಿಂದ ನಾವು ಹೇಗಿದ್ದೀವಿ ಅನ್ನೋದ್ರಲ್ಲಿ ಇದೆ.
1: ಹೌದು, ನಮ್ಮನ್ನು ನಾವು ಯಾರಿಗೂ ತೋರಿಸಿಕೊಳ್ಳಬೇಕಾಗಿಲ್ಲ, ನಮ್ಮ ಮನಸ್ಸಿಗೆ ನಾವು ಪ್ರಾಮಾಣಿಕವಾಗಿದ್ದರೆ ಸಾಕು.
0: ನಾಲ್ಕನೆಯದು ಉತ್ತಮ ಶೌಚ. ಶೌಚ ಅಂದರೆ ಸ್ವಚ್ಛತೆ, ಆದರೆ ಇಲ್ಲಿ ದೇಹದ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆಗೆ ಹೆಚ್ಚು ಮಹತ್ವ ಇದೆಯಾ?
1: ಹೌದು, ದೇಹದ ಸ್ವಚ್ಛತೆ ಹೇಗೆ ಮುಖ್ಯವೋ ಹಾಗೆ ಮನಸ್ಸಿನ ಸ್ವಚ್ಛತೆಯು ಬಹಳ ಮುಖ್ಯ. ಅಸೂಯೆ, ದ್ವೇಷ, ಮೋಸ, ಕೆಟ್ಟ ಆಲೋಚನೆ ಇವೆಲ್ಲವನ್ನು ನಿಧಾನವಾಗಿ ದೂರು ಮಾಡಿಕೊಳ್ಳಬೇಕು. ಹೊರಗಡೆ ಚೆನ್ನಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ಒಳಗಿನಿಂದಲೂ ಶುದ್ಧವಾಗಿರುವುದೇ ಮುಖ್ಯ.
0: ಅಂದರೆ ಪ್ರತಿದಿನ ಮನೆ ಕ್ಲೀನ್ ಮಾಡುವ ಹಾಗೆ ಮನಸ್ಸಿಗೂ ಒಂದು ಕ್ಲೀನಿಂಗ್ ಬೇಕು ಅಂತೀರಾ? ನಾವು ದಿನದ ಕೊನೆಯಲ್ಲಿ ಇವತ್ತು ನನ್ನಿಂದ ಯಾರಿಗಾದರೂ ನೋವಾಗಿದೆಯಾ, ನಾನು ಯಾರ ಮೇಲಾದರೂ ಅನಗತ್ಯವಾಗಿ ಕೋಪ ಮಾಡಿಕೊಂಡೇನಾ ಅಂತ ಒಮ್ಮೆ ಯೋಚಿಸ್ಕೊಂಡ್ರೆ ಅದು ಒಂದು ರೀತಿಯ ಆತ್ಮಶುದ್ಧಿಯೇ ಅಲ್ವಾ?
1: ಖಂಡಿತ. ಹಾಗೆ ದಿನನಿತ್ಯ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು ಅಭ್ಯಾಸ ಬೆಳೆಕೊಂಡರೆ ನಮ್ಮ ಸ್ವಭಾವದಿಂದಲೇ ಒಳ್ಳೆಯ ಬದಲಾವಣೆ ಬರುತ್ತದೆ.
0: ಇನ್ನು ಉತ್ತಮ ಸತ್ಯ, ಐದನೇ ಉತ್ತಮ ಸತ್ಯ. ಸತ್ಯ ಹೇಳೋದು ಎಲ್ಲರಿಗೂ ಗೊತ್ತಿರುವ ವಿಚಾರ, ಆದರೆ ದಶಲಕ್ಷಣದಲ್ಲಿ ಸತ್ಯಕ್ಕೆ ಇಷ್ಟು ಮಹತ್ವ ಯಾಕೆ?
1: ಯಾಕಂದರೆ ಸತ್ಯ ಅಂದರೆ ಬರೀ ಸುಳ್ಳು ಹೇಳಿದರೆ ಇರೋದು ಅಲ್ಲ. ಸತ್ಯವಾಗಿ ಬದುಕುವುದು ನಮ್ಮ ಮಾತು ಮತ್ತು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಆದರೆ ಸತ್ಯ ಹೇಳುವಾಗಲೂ ವಿವೇಕ ಇರಬೇಕು. ನಾವು ಸತ್ಯವನ್ನೇ ಹೇಳಿದೆ ಅಂತ ಹೇಳಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡುವುದು ಸರಿಯಲ್ಲ. ಸತ್ಯರ ಜೊತೆಗೆ ಕರುಣೆ ಮತ್ತು ಹಿತಭಾವವು ಇರಬೇಕು.
0: ಅಂದರೆ ಸತ್ಯ ಇರಬೇಕು, ಆದರೆ ಸತ್ಯ ಹೇಳೋ ರೀತಿಯೂ ಮುಖ್ಯ. ನಮ್ಮ ಮಾತಿನಿಂದ ಇನ್ನೊಬ್ಬರ ಮನಸ್ಸು ಮುರಿಯದಂತೆ ಒಳ್ಳೆಯ ರೀತಿಯಲ್ಲಿ ಹೇಳೋದು ಕೂಡ ನಮ್ಮ ಜವಾಬ್ದಾರಿ.
1: ಹೌದು, ಸತ್ಯ ಮನುಷ್ಯನ ವ್ಯಕ್ತಿತ್ವಕ್ಕೆ ಗಟ್ಟಿಯಾದ ಅಡಿಪಾಯ.
0: ಇನ್ನು ಉತ್ತಮ ಸಂಯಮ. ಆರನೆಯದಾಗಿ ಉತ್ತಮ ಸಂಯಮ ಅಂತಿರಲ್ಲ, ಇವತ್ತಿನ ಜೀವನದಲ್ಲಿ ಇದನ್ನು ಪಾಲಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ಎಲ್ಲವೂ ನಮ್ಮ ಮುಂದೆ ಸಿದ್ಧವಾಗಿರುತ್ತೆ, ಆಸೆಗಳು ಕೂಡ ಜಾಸ್ತಿ. ಅದಕ್ಕೇನಂತೀರ?
1: ಅದಕ್ಕೆ ಕಾರಣಕ್ಕೆ ಸಮಯ ಇವತ್ತು ಇನ್ನೂ ಹೆಚ್ಚು ಬೇಕಾಗಿದೆ. ಸಮಯ ಅಂದರೆ ಜೀವನವನ್ನೇ ಬಿಟ್ಟು ಬಿಡೋದೇ ಅಲ್ಲ, ಯಾವುದಕ್ಕೂ ಅತಿಯಾಗದಂತೆ ಮಿತಿ ಇಟ್ಟುಕೊಳ್ಳುವುದು, ತಿನ್ನುವುದರಿಂದ ಸ್ವಯಂ, ಮಾತಾಡೋದರಲ್ಲಿ ಸ್ವಯಂ, ಕೋಪದಲ್ಲಿ ಸ್ವಯಂ, ಖರ್ಚು ಮಾಡೋದರಲ್ಲಿ ಸ್ವಯಂ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಮಿತಿ ಇರಬೇಕು.
0: ಇನ್ನು ಮೊಬೈಲ್ ಬಳಕೆಯಲ್ಲೂ ಸಂಯಮ ಬೇಕು ಅಂತ ಹೇಳಬಹುದು ಅಲ್ವಾ? ಇವತ್ತು ಕೆಲವೊಮ್ಮೆ ನಾವು ಮೊಬೈಲ್ ಬಳಸುತ್ತಿದ್ದೀವಿ ಅನ್ನೋದಕ್ಕಿಂತ ಮೊಬೈಲೇ ನಮ್ಮನ್ನು ಬಳಸ್ತಿದೆಯೋ ಅನ್ನಿಸುವಷ್ಟು ನಾವು ಆಗಿಬಿಡುತ್ತೇವೆ.
1: ಹೌದು, ತುಂಬಾ ಸತ್ಯ. ತಂತ್ರಜ್ಞಾನದ ತಪ್ಪಲ್ಲ, ಆದರೆ ಅದನ್ನು ಎಷ್ಟು ಬಳಸಬೇಕು, ಯಾವಾಗ ಬದಿಗಿಡಬೇಕು ಅನ್ನೋದು ಅರಿವು ಇರಬೇಕು, ಅದೇ ಸ್ವಯಂ.
0: ಇನ್ನು ಏಳನೆಯದಾಗಿ ಉತ್ತಮ ತಪ. ತಪ ಅಂದಾಗ ನಮಗೆ ತಕ್ಷಣ ಉಪವಾಸ ನೆನಪಾಗುತ್ತೆ. ತಪ ಅಂದರೆ ಉಪವಾಸ ಮಾತ್ರವೇ?
1: ಇಲ್ಲ, ಉಪವಾಸ ತಪಸ್ಸಿನ ಒಂದು ರೂಪವಾಗಬಹುದು. ಆದರೆ ತಪಸ್ಸಿನ ಅರ್ಥ ಇನ್ನೂ ವಿಶಾಲ, ದಾನ ಮಾಡುವುದು, ದ್ವಾದ ಮಾಡುವುದು, ಇಂದ್ರಿಗಳ ಮೇಲೆ ನಿಯಂತ್ರಣದ ಇಟ್ಟುಕೊಳ್ಳುವುದು, ಮನಸ್ಸಿನ ಆಸೆಗಳಿಗೆ ಮಿತಿ ಹಾಕಿಕೊಳ್ಳುವುದು, ಇವೆಲ್ಲವೂ ತಪಸ್ಸಿನ ಭಾಗ. ಮುಖ್ಯವಾದ ಮನಸ್ಸಿನ ಮೇಲೆ ಹಿಡಿತ ಸಾಧಿ ಆತ್ಮಶುದ್ಧ ಕಡೆಗೆ ಸಾಗುವುದು.
0: ಅಂದರೆ ದೇಹಕ್ಕೆ ಕಷ್ಟ ಕೊಡುವುದೇ ತಪಸ್ಸಿನ ಉದ್ದೇಶ ಅಲ್ಲ, ನಮ್ಮ ಮನಸ್ಸನ್ನ ಗಟ್ಟಿಗೊಳಿಸಿಕೊಳ್ಳುವುದು, ನಮ್ಮ ಮೇಲೆ ನಮಗೆ ನಿಯಂತ್ರಣ ಬರುವುದು ಮುಖ್ಯ ಅಂತೀರಲ್ಲ?
1: ಹೌದು, ತಪಸ್ಸಿನ ನಿಜವಾದ ಉದ್ದೇಶ ಆತ್ಮಸಾಧನೆ ಮತ್ತು ಒಳಗಿನ ಶುದ್ಧೀಕರಣ.
0: ಇನ್ನು ಎಂಟನೆಯದಾಗಿ ಉತ್ತಮ ತ್ಯಾಗ. ತ್ಯಾಗ ಅಂದರೆ ನಮಗೆ ಇಷ್ಟವಾದದ್ದನ್ನ ಬಿಟ್ಟು ಬಿಡೋದು ಅಂತ ಅಂದುಕೊಳ್ತೀವಿ, ಆದರೆ ನಿಜಕ್ಕೂ ವಿಶಾಲವಾದ ಅರ್ಥ ಇದೆಯಾ?
1: ಖಂಡಿತ, ತ್ಯಾಗ ಅಂದರೆ ಸ್ವಾರ್ಥವನ್ನು ಸ್ವಲ್ಪ ಬದಿಗಿಟ್ಟು ಬೇರೆಯವರ ಒಳಿತಿನ ಬಗ್ಗೆ ಯೋಚಿಸುವುದು. ನಮ್ಮಲ್ಲಿರುವ ಹಣವನ್ನೇ ಕೊಡಬೇಕು ಅಂತಿಲ್ಲ, ನಮ್ಮ ಸಮಯ, ನಮ್ಮ ಜ್ಞಾನ, ನಮ್ಮ ಸಹಾಯ, ನಮ್ಮ ಪ್ರೀತಿ, ಇವನ್ನು ಬೇರೆಯವರಿಗೆ ಜೊತೆ ಹಂಚಿಕೊಳ್ಳಬಹುದು. ಕೆಲವೊಮ್ಮೆ ಯಾರಿಗಾದರೂ 10 ನಿಮಿಷ ಕುಳಿತು ಅವರ ಮಾತು ಕೇಳುವುದು ಕೂಡ ದೊಡ್ಡ ತ್ಯಾಗವಾಗಿರಬಹುದು.
0: ಅದು ತುಂಬಾ ನಿಜ. ಇವತ್ತು ಎಲ್ಲರಿಗೂ ಸಮಯದ ಕೊರತೆ. ಅಂತ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಮಾತನ್ನ ತಾಳ್ಮೆಯಿಂದ ಕೇಳಿದರೆ ಅದೇ ದೊಡ್ಡ ಸಹಾಯ ಅನಿಸುತ್ತೆ ಅಲ್ಲವೇ?
1: ಹೌದು, ತ್ಯಾಗ ಅಂದರೆ ಯಾವಾಗಲೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂತಿಲ್ಲ, ಸಣ್ಣ ಸಣ್ಣ ಮಾನವೀಯ ಕೆಲಸಗಳಲ್ಲಿ ತ್ಯಾಗ ಅಡಗಿರುತ್ತದೆ.
0: ಒಂಬತ್ತನೆಯದು ಉತ್ತಮ ಅಕಿಂಚನ್ಯ ಅಂತಿರಲ್ಲ, ಈ ಪದ ಸ್ವಲ್ಪ ಕಷ್ಟವಾಗಿದೆ, ಇದನ್ನ ಸರಳವಾಗಿ ಅರ್ಥ ಮಾಡಿಕೊಡಿ.
1: ಅಕಿಂಚನ್ಯ ಅಂದರೆ ಇದು ನನ್ನದು, ನನಗೆ ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋ ಅತಿಯಾದ

0: ಸಾಮಾನ್ಯವಾಗಿ ಬೇರೆ ಅರ್ಥದಲ್ಲಿ ಕೇಳಿರುತ್ತೇವೆ. ದಶಲಕ್ಷಣದ ಸಂದರ್ಭದಲ್ಲಿ ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು?
1: ಇದನ್ನು ವಿಶಾಲ ಅರ್ಥದಲ್ಲಿ ನೋಡಬೇಕು. ಮನಸ್ಸು, ಮಾತು ಮತ್ತು ನಡೆಯುವುದರಲ್ಲಿ ಶುದ್ಧತೆ, ಆತ್ಮ ಸ್ವಯಂ ಮತ್ತು ಶಿಸ್ತು ಇರಬೇಕು. ಮುಖ್ಯ ನಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಇರಬೇಕು. ನಮ್ಮ ವರ್ತನೆ ಸರಿಯಾಗಿರಬೇಕು ಮತ್ತು ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತ ಇರಬೇಕು. ಒಟ್ಟಿನಲ್ಲಿ ಜೀವನವನ್ನು ಶುದ್ಧತೆ ಮತ್ತು ಸ್ವಯಂದಿಂದ ನಡೆದುಕೊಳ್ಳುವುದರ ಇದರ ಪ್ರಮುಖ ಆಯುಷ್.
0: ಅಂದರೆ ಈ 10 ಗುಣಗಳನ್ನು ನೋಡಿದ್ರೆ ಪ್ರತಿಯೊಂದು ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುವ ಕಡೆಗೆ ಕರೆದೊಯ್ಯುತ್ತೆ. ಬರೀ ಧಾರ್ಮಿಕ ಆಚರಣೆ ಅಂತಲ್ಲ, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳು ಅಂತ ಹೇಳುತ್ತವೆ ಅಲ್ಲವೇ?
1: ಹೌದು, ಅದೇ ದಶಲಕ್ಷಣ ಧರ್ಮದ ದೊಡ್ಡ ಸಂದೇಶ. ಇಂದಿನ ಜೀವನ ಇತರ ಪ್ರಸ್ತುತದೆ.
0: ಈ 10 ಗುಣಗಳನ್ನು ಇವತ್ತಿನ ಜೀವನಕ್ಕೆ ಹೋಲಿಸಿಕೊಂಡು ನೋಡಿದ್ರೆ ತುಂಬಾ ಅರ್ಥಪೂರ್ಣ ಅನಿಸುತ್ತೆ. ಕುಟುಂಬದಲ್ಲಿ ಶಾಂತಿ ಬೇಕು ಅಂದ್ರೆ ಕ್ಷಮೆ ಬೇಕು, ಸಂಬಂಧದಲ್ಲಿ ನಂಬಿಕೆ ಬೇಕು ಅಂದ್ರೆ ಸತ್ಯ ಮತ್ತು ಸರಳತೆ ಬೇಕು, ಜೀವನದಲ್ಲಿ ನೆಮ್ಮದಿ ಬೇಕು ಅಂದ್ರೆ ಸಂಯಮ ಬೇಕು. ಹೀಗೆ ಪ್ರತಿಯೊಂದು ಗುಣವು ನಮ್ಮ ದಿನನಿತ್ಯದ ಬದುಕಿಗೆ ಸಂಬಂಧಪಟ್ಟಿದೆ ಅಲ್ಲವೇ?
1: ಹೌದು, ಅದಕ್ಕೆ ಇವುಗಳನ್ನು ಕೆಲವು ಪುಸ್ತಕದಲ್ಲಿ ಓದಿ ಆಚರಣೆ ಮುಗಿದ ಮೇಲೆ ಮರೆತು ಬಿಡಬಾರದು. ದಿನನಿತ್ಯದ ಬದುಕಿನಲ್ಲಿ ನಿಧಾನವಾಗಿ ಅಳವಡಿಸಿಕೊಂಡು ಇವತ್ತು ನಾವು ಒಬ್ಬರನ್ನು ಕ್ಷಮಿಸಿದರೆ, ಯಾರಾದರೂ ಸಹಾಯ ಮಾಡಿದರೆ, ಕೋಪ ಬಂದಾಗ ತಾಳ್ಮೆಯಿಂದ ಇದೆ, ಅಗತ್ಯವಿಲ್ಲದ ಆಶೆಯೊಂದರನ್ನು ಬಿಟ್ಟುಕೊಟ್ಟು, ಅದು ಕೂಡ ದಶಲಕ್ಷಣದ ಧರ್ಮದ ಆಚರಣೆ.
0: ನಿಜ, ಹಬ್ಬ ಮುಗಿದ ಮೇಲೆ ಅದರ ಸಂದೇಶ ಮುಗಿಯಬಾರದು. ಪರ್ಯುಷಣದ ದಿನಗಳಲ್ಲಿ ಮಾತ್ರ ಒಳ್ಳೆಯವರಾಗಿರುವುದಲ್ಲ, ಆ ದಿನಗಳಲ್ಲಿ ಕಲಿತ ಒಳ್ಳೆಯ ಗುಣಗಳನ್ನು ಮುಂದಿನ ದಿನಗಳಲ್ಲೂ ನಮ್ಮ ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಅಲ್ಲವೇ?
1: ಹೌದು, ಪರ್ಯುಷಣದ ಪರ್ವವನ್ನು ನಮ್ಮನ್ನು ಒಂದು ಕ್ಷಮೆ ನಿಲ್ಲಿಸಿ, ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ನಮ್ಮ ಬದುಕು ಹೇಗಿದೆ, ನಮ್ಮಿಂದ ಬೇರೆಯವರಿಗೆ ಏನು ಸಿಗುತ್ತದೆ, ಅಗತ್ಯ ಯೋಜಿಸುವ ಹಾಗೆ ಮಾಡುತ್ತದೆ. ಈ ಆತ್ಮಲೋಕವನ್ನೇ ಬಹಳ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು.
0: ಇನ್ನು ಕ್ಷಮೆಯ ಸಂದೇಶ. ಪರ್ಯುಷಣದ ಸಂದರ್ಭದಲ್ಲಿ ಕ್ಷಮೆಗೆ ವಿಶೇಷವಾದ ಮಹತ್ವ ಇದೆ ಅಂತ ನಾವು ಹೇಳಿದ್ವಿ. ವೈಯಕ್ತಿಕವಾಗಿ ನೋಡಿದ್ರೆ ಈ ಕ್ಷಮೆಯ ಭಾವನೆ ನಮ್ಮ ಸಂಬಂಧಗಳನ್ನೇ ಬದಲಾಯಿಸಬಹುದು ಅನಿಸುತ್ತದೆ ಅಲ್ಲವೇ?
1: ಖಂಡಿತ, ಮನುಷ್ಯರಾದ ಮೇಲೆ ತಪ್ಪುಗಳ ಆಗುವುದು ಸಹಜ. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿರ್ಬೋದು, ಕೆಲವೊಮ್ಮೆ ತಿಳಿದೇ ಆಗಿರ್ಬೋದು. ಆದರೆ ತಪ್ಪನ್ನು ಒಪ್ಪಿಕೊಂಡು ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳೋದೇ ಧೈರ್ಯ ಇರಬೇಕು. ಅದೇ ರೀತಿ ಬೇರೆಯವರನ್ನು ನಮ್ಮ ಬಳಿ ಬಂದು ಕ್ಷಮೆ ಕೇಳಿದಾಗ ಹಳೆಯದನ್ನೆಲ್ಲ ಹಿಡಿದುಕೊಂಡು ಕುಳಿತುಕೊಳ್ಳಬಾರದು, ಅದರನ್ನು ಕ್ಷಮಿಸುವ ಮನಸ್ಸು ಇರಬೇಕು.
0: ಹೌದು, ನಾನು ಯಾಕೆ ಕ್ಷಮೆ ಕೇಳಬೇಕು ಅನ್ನೋ ಅಹಂಕಾರಕ್ಕಿಂತ ನಮ್ಮ ಸಂಬಂಧ ಮುಖ್ಯ ಅನ್ನೋ ಭಾವನೆ ದೊಡ್ಡದಾಗಬೇಕು. ಕೆಲವೊಮ್ಮೆ ಒಂದು ಸಣ್ಣ ಕ್ಷಮೆಯು ಮಾತು ವರ್ಷಗಳ ಸಂಬಂಧವನ್ನೇ ಉಳಿಸಬಹುದು.
1: ನಿಜ, ಕ್ಷಮೆ ಕೇಳುವುದರಿಂದ ನಾವು ಚಿಕ್ಕರಾಗುವುದಿಲ್ಲ, ಬದಲಾಗಿ ನಮ್ಮ ಮನಸ್ಸು ಎಷ್ಟು ದೊಡ್ಡದು ಅನ್ನೋದು ತೋರಿಸುತ್ತದೆ. ಕ್ಷಮೆ ಇರುವುದರಿಂದಲೂ ನಾವು ಸೋಲುವುದಿಲ್ಲ, ನಮ್ಮೊಳಗಿನ ಕೋಪವನ್ನೇ ನಾವು ಗೆಲ್ಲುತ್ತೇವೆ.
0: ಇವತ್ತು ಪರ್ಯುಷಣ ಪರ್ವ, ಚಾತುರ್ಮಾಸ ಮತ್ತು ದಶಲಕ್ಷಣ ಧರ್ಮದ ಬಗ್ಗೆ ಮಾತನಾಡುತ್ತಾ ಹೋದಂತೆ ಒಂದು ವಿಚಾರ ತುಂಬಾ ಸ್ಪಷ್ಟವಾಗುತ್ತೆ. ಹಬ್ಬ ಅಂದ್ರೆ ಬರೀ ಹೊರಗಡೆಯ ಆಚರಣೆ ಮಾಡೋದಲ್ಲ, ನಮ್ಮೊಳಗೂ ಸ್ವಲ್ಪ ಬದಲಾವಣೆ ಆಗಬೇಕು. ನಮ್ಮ ಮಾತು ಮೃದುವಾಗಬೇಕು, ಮನಸ್ಸು ವಿಶಾಲವಾಗಬೇಕು, ಕೋಪ ಸ್ವಲ್ಪ ಕಡಿಮೆ ಆಗಬೇಕು ಎಂದು ಅರ್ಥವಾಗುತ್ತದೆ ಅಲ್ಲವೇ?
1: ಹೌದು, ಪರ್ಯುಷಣದ ನಮಗೆ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳುವುದು ಅವಕಾಶ ಕೊಡುತ್ತದೆ. ದಶಲಕ್ಷಣದ 10 ಗುಣಗಳನ್ನು ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತದೆ. ನಾವು ಈ ಗುಣಗಳನ್ನು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ಬೆಳೆಸಿಕೊಳ್ಳಲು ಸಾಧ್ಯವಾಗದೇ ಇರಬಹುದು, ಆದರೆ ಪ್ರತಿದಿನ ಒಂದೊಂದು ಸಣ್ಣ ಹೆಜ್ಜೆ ಇಟ್ಟುಕೊಟ್ಟರೂ ಸಾಕು.
0: ನಮ್ಮಿಂದ ತಿಳಿದೋ ತಿಳಿಯದೆಯೋ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳೋಣ. ನಮ್ಮನ್ನು ನೋಯಿಸಿದವರನ್ನು ಸಾಧ್ಯವಾದಷ್ಟು ಮನಸ್ಸಿನಿಂದ ಕ್ಷಮಿಸೋಣ. ಕೋಪಕ್ಕಿಂತ ಕ್ಷಮೆ ದೊಡ್ಡದು, ಅಹಂಕಾರಕ್ಕಿಂತ ವಿನಯ ದೊಡ್ಡದು, ಆಸೆಗಿಂತ ತೃಪ್ತಿ ದೊಡ್ಡದು ಅನ್ನೋದನ್ನ ನೆನಪಿಟ್ಟುಕೊಳ್ಳೋಣ.
1: ನಮ್ಮ ಬದುಕಿನಲ್ಲಿ ಅಹಿಂಸೆ, ದಯೆ, ಸತ್ಯ, ಸ್ವಯಂ ಮತ್ತು ಮಾನವೀಯತೆ ಇನ್ನಷ್ಟು ಬೆಳೆಯಲಿ. ಪರ್ಯುಷಣದ ಪರ್ವದಲ್ಲಿ ಈ ಪವಿತ್ರ ದಿನಗಳ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡಲಿ, ನಮ್ಮ ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಿಸಲಿ ಮತ್ತು ನಮ್ಮ ಬದುಕನ್ನು ಇನ್ನಷ್ಟು ಅರ್ಥಪೂರ್ಣವಾಗಲಿ.
0: ಹಾಗಾದರೆ ಈ ಪರ್ಯುಷಣದ ಸಂದರ್ಭದಲ್ಲಿ ನಾವು ನಮ್ಮೊಳಗೆ ಒಂದು ಸಣ್ಣ ಸಂಕಲ್ಪ ಮಾಡೋಣ. ಬೇರೆಯವರನ್ನ ಬದಲಾಯಿಸೋ ಮೊದಲು ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳೋಣ.
1: ಹೌದು, ಮನಸ್ಸು ಶುದ್ಧವಾಗಲಿ, ಮಾತು ಮಧುರವಾಗಲಿ, ನಡೆ ಸರಳವಾಗಲಿ, ಬದುಕಿನಲ್ಲಿ ಸ್ವಯಂ ಇರಲಿ, ಎಲ್ಲರ ಬದುಕಿಗಿಂತಲೂ ಶಾಂತಿ, ನೆಮ್ಮದಿ ಮತ್ತು ಸಂಭಾವನೆ ನೆಲೆಸಲಿ.
0: ಎಲ್ಲರಿಗೂ ಪರ್ಯುಷಣ ಪರ್ವದ ಹಾರ್ದಿಕ ಶುಭಾಶಯಗಳು.
1: ಕ್ಷಮೆ ಇರಲಿ, ದಯೆ ಇರಲಿ, ಅಹಿಂಸೆ ಇರಲಿ, ಮಾನವೀಯತೆ ಸದಾ ನಮ್ಮ ಬದುಕಿನಲ್ಲಿ ಭಾಗವಾಗಿರಲಿ. ಎಲ್ಲರಿಗೂ ಜೈ ಜಿನೇಂದ್ರ.

ಪ್ರಸಾರವಾಯಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಸನ್ಮತಿ ಮಹಿಳಾ ಮಂಡಳದ ಸುಪ್ರಿಯಾ ಹುಳ್ಬತ್ತೆ ಹಾಗೂ ಮೇಘನಾ ಬೋಗಾರವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮನೋಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸ, ನ್ಯಾಷನಲ್ ನ್ಯೂಟ್ರಿಷನ್ ಮಂತ್, ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಈಗ ರಾಷ್ಟ್ರೀಯ ಒಂದು ಪೌಷ್ಟಿಕಾಂಶ ಮಹಾಸಪ್ತಾಹವನ್ನ September 1-7 ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಸಪ್ತಾಹವನ್ನ ಯಾಕೆ ಆಚರಣೆ ಮಾಡಲಾಗುತ್ತೆ, ಇದರ ಉದ್ದೇಶ ಏನು ಅಂತ?
1: ಎಂಟೈರ್ ಸೆಪ್ಟೆಂಬರ್ ಮಂತ್ ನಾವು ನ್ಯೂಟ್ರಿಷನ್ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ನ್ಯಾಷನಲ್ ಗೌರ್ಮೆಂಟ್ ರಾಷ್ಟ್ರೀಯ ಪೋಷಣ ಮಾಹ ಅಂತ ಹೇಳಿ ನಾವು ಪ್ರತಿ ವರ್ಷ ಪ್ರತಿ ತಿಂಗಳ ಪೂರಾ ಸೆಪ್ಟೆಂಬರ್ ಮಂತ್ ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು 2018 ಸ್ಟಾರ್ಟ್ ಆಗಿದೆ. ಸೊ ಅಲ್ಟಿಮೇಟ್ ಗೋಲ್ ಅಥವಾ ನ್ಯೂಟ್ರಿಷನ್ ವೀಕ್ದ ಏನು ಗೋಲ್ ಅಂತಂದರೆ ನ್ಯೂಟ್ರಿಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಈಗ ಡೆಫಿಷಿಯನ್ಸಿ ಅಥವಾ ಕುಪೋಷಣದಿಂದ ಏನು ತೊಂದರೆ ಆಗ್ತಿದೆ, ಮೆಜಾರಿಟಿ ನಾವು ಜಾಸ್ತಿ ಕುಪೋಷಣ ಮಕ್ಕಳಲ್ಲಿ ಮತ್ತು ಗರ್ಭಿಣಿ ಸ್ತ್ರೀ ಮತ್ತು ಲೇಡೀಸ್ ವಿಮೆನ್ ಹೆಣ್ಮಕ್ಳಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನೇನು ಮಾಡ್ಬೋದು, ಏನು ಮೇಜರ್ಸ್ ಅದಾವು, ಪ್ರಿಕಾಷನ್ಸ್ ಅದಾವು, ಆಹಾರ ಪದ್ಧತಿಗಳು, ಏನು ಆಹಾರ ಸೇವನೆ ಮಾಡಬೇಕು, ಸೊ ಅದರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಮತ್ತು ಆಹಾರ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ನಾವು ಏನಂತೇವೆ, ಕುಪೋಷಣದಿಂದ ಆಗುವ ಸಮಸ್ಯೆಗಳೇನು, ಅದನ್ನು ಹೆಂಗೆ ಪರಿಹರಿಸ್ಬೋದು. ಕೇವಲ ನಾವು ನ್ಯೂಟ್ರಿಷನಿಸ್ಟ್ ಆಗಿ ಅಷ್ಟೇ ಅಲ್ಲ, ಕಮ್ಯುನಿಟಿ ಬೇಸ್ಡ್ ನಾವು ಅದನ್ನು ಹೆಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋದು ನಾವು ಈ ಪೂರಾ ಎಂಟೈರ್ ಮಂತಲ್ಲಿ ನಾವು ಅದನ್ನು ವಿ ಸೆಲೆಬ್ರೇಟ್ ಜಸ್ಟ್ ಟು ಕ್ರಿಯೇಟ್ ದ ಅವೇರ್ನೆಸ್.
0: ಮೇಡಮ್ ಈಗ ಸ್ಥಳೀಯವಾಗಿ ಈ ಒಂದು ಪೋಷಕಾಂಶದ ಸ್ಥಿತಿ ಯಾವ ರೀತಿ ಇದೆ ಅಂತ?
1: ನಾವು ಈಗ ಸ್ಥಳೀಯ ಅಂದರೆ ಬೆಲ್ಗಮ್ ಇನ್ನು ಕನ್ಸಿಡರ್ ಮಾಡ್ತೀವಿ ಅಥವಾ ನಾರ್ತ್ ಕರ್ನಾಟಕ ನೀವು ಜಾಸ್ತಿ ನೋಡಕ್ಕತ್ತರ. ಈಗ ಒಂದು ಸ್ಟಡೀಸ್, ಮಲ್ಟಿಪಲ್ ಸ್ಟಡೀಸ್ ಆಗ್ತಾ ಇದ್ದಾವೆ. ಈಗ ಕ್ಲೈಮೇಟ್ ಚೇಂಜ್ ನೀವು ನೋಡ್ತಾ ಇದ್ರಿ, ಈ ಸಲ ಸಮ್ಮರ್ ಎಕ್ಸ್ಟ್ರೀಮ್ ಇತ್ತು. ಅದು ನಾವು ಮುಂಚೆ ಇಷ್ಟೆಲ್ಲ ನಮಗೆ ಸಮ್ಮರ್ ಸಮಸ್ಯೆ ಆಗ್ತಾ ಇರಲಿಲ್ಲ, ಬಟ್ ಈಗ ಸ್ಟಡೀಸು ಮತ್ತು ರಿಪೋರ್ಟ್ಸ್ ಪ್ರಕಾರ ನಮ್ಮಲ್ಲೇ ನಾರ್ತ್ ಕರ್ನಾಟಕದಾಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಹೆಚ್ಚಾಗ್ತಾ ಇದೆ, ಆಮೇಲೆ B12 ಡೆಫಿಷಿಯನ್ಸಿ ಹೆಚ್ಚಿದೆ, ಆಮೇಲೆ ಎನಿಮಿಯಾ ಜಾಸ್ತಿ ನಮ್ಮ ಲೋಕಲೈಟ್ಸ್ ಈ ಬೆಲ್ಗಮ್ ಏರಿಯಾಸ್ ಒಳಗೆ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಬೆಲ್ಗಮ್ ಅಷ್ಟೇ ಅಂತಲ್ಲ, ಬಟ್ ಇವನ್ ನಾರ್ತ್ ಕರ್ನಾಟಕದಾಗ ಮೇಜರ್ ನಾವು ಇದರದ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ಬೋದು, ಈ ಡಿಸಾರ್ಡರ್ಸ್ ಜಾಸ್ತಿ ನೋಡ್ತಾ ಇದ್ದೀವಿ. B12 ಆಮೇಲೆ ವಿಟಮಿನ್ ಡಿ ಡೆಫಿಷಿಯನ್ಸಿ, ಆಮೇಲೆ ಎನಿಮಿಯಾ, ಡಿಹೈಡ್ರೇಷನ್ದಿಂದ ನ್ಯೂರೋಲಾಜಿಕಲ್ ಎಫೆಕ್ಟ್ಸೂ ಆಗ್ತವೆ. ಯಾಕಂದ್ರೆ ಜಾಸ್ತಿ ಶೆಕೆ ಆಯಿತು ಅಂದ್ಕೊಳ್ ನಾವು ನೀರಿನ ಪ್ರಮಾಣನೂ ಕಡಿಮೆ ಮಾಡಕತ್ತೀವಿ. ಸೊ ಕಿಡ್ನಿ ಡಿಸಾರ್ಡರ್ಸ್ನು ಒಂದು ಆರ್ಟಿಕಲ್ ಒಂದು ಸ್ಟಡಿ ಹೇಳ್ತಾ ಇದೆ. ಸೊ ನಾರ್ತ್ ಕರ್ನಾಟಕದವರು ನೀವು ಹೀಟ್ ಜಾಸ್ತಿ ಆದರೆ ಸೊ ಯು ಶುಡ್ ಟೇಕ್ ಕೇರ್, ಜಾಸ್ತಿ ನೀರು ಕುಡಿಬೇಕು, ಮತ್ತು ಕಿಡ್ನಿ ರಿಲೇಟೆಡ್ ಡಿಸಾರ್ಡರ್ಸು ಜಾಸ್ತಿ ಆಗ್ತಾ ಇದ್ದೇವೆ ಅಂತ ಹೇಳಿ. ಆಮೇಲೆ ವಿಟಮಿನ್ ಡಿ ಅಂತೂ ನಾವು ಈಗ ಜಾಸ್ತಿ ಹೊರಗಡೆ ಹೋಗೋದೇ ಇಲ್ಲ, ಸನ್ ಎಕ್ಸ್ಪೋಜರ್ ಇಲ್ಲ, ಸೊ ಅದರಿಂದ ಡಿ ಡೆಫಿಷಿಯನ್ಸಿನೂ ಜಾಸ್ತಿ ಕಂಡು ಬರ್ತಾ ಇದೆ.
0: ಮೇಡಮ್ ಈಗ ನಮ್ಮ ದೈನಂದಿನ ಜೀವನದಲ್ಲಿ ಪೌಷ್ಟಿಕ ಆಹಾರಕ್ಕೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ?
1: ಹೌದು, ಈಗ ನೋಡ್ರಿ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈಗ ನಾವು ಏನೇ ಕೆಲಸ ಮಾಡಿದ್ರು, ಯಾವುದೇ ಕಾರ್ಯ ಮಾಡಿದ್ರು ಕಾನ್ಸ್ಟೆಂಟ್ ಒಂದು ಬಾಡಿಗೆ ಒಂದು ಎನರ್ಜಿ ಸಪ್ಲೈ ಅನ್ನೋದು ಬೇಕೇ ಬೇಕು. ಹೌದಾ? ಸಿ ನಾವು ಈಗ ಸುಮ್ಮನೆ ಕುಂತೀವಿ, ಏನೋ ಕೆಲಸ ಮಾಡ್ತಾ ಇಲ್ಲ, ವಿ ಆರ್ ಜಸ್ಟ್ ಲಿಸ್ನಿಂಗ್, ರೈಟಿಂಗ್ ಏನೋ ಮಾಡ್ತಿದ್ರು ಅಥವಾ ಸೆಡೆಂಟ್ರಿ ಆಗಿ ಇದ್ದರೂ ನಮಗೆ ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಎನರ್ಜಿ ಸಪ್ಲೈ ಬೇಕು, ಬ್ರೈನ್ಗೂ ಎನರ್ಜಿ ಸಪ್ಲೈ ಬೇಕು. ಸೊ ಅದು ಎನರ್ಜಿ ಸಪ್ಲೈ ಎಲ್ಲಿಂದ ಬರ್ತದೆ? ಅದು ಕೇವಲ ನಮ್ಮ ಆಹಾರದಿಂದ ಬರ್ತದೆ. ಸೊ ನಾವು ಸರಿಯಾದ ಪ್ರಮಾಣ ಅಂದರೆ ರೈಟ್ ಪ್ರಪೋರ್ಷನ್ದಾಗ ಆಹಾರ ಸೇವನೆ ಮಾಡಿದ್ದೀವಿ ಅಂತಂದ್ರೆ ಪ್ರಾಪರ್ ಎನರ್ಜಿ ಜೊತೆ ನಮಗೆ ಏನು ಆಹಾರದಿಂದ ಈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸು ಇದೇನು ಸಿಗಬೇಕಲ್ಲ ಅವೆಲ್ಲ ಸಿಗ್ತದೆ. ಸೊ ಈಗ ಕಾರ್ಬೋಹೈಡ್ರೇಟ್ಸ್ದಿಂದ ನಮಗೆ ಎನರ್ಜಿ ಸಿಗ್ತದೆ, ಶಕ್ತಿ ಸಿಗ್ತದೆ ಕೆಲಸ ಮಾಡಲಿಕ್ಕೆ. ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ನಮಗೆ ಎನರ್ಜಿ ಕೊಡ್ತದೆ, ಆ್ಯಂಡ್ ಪ್ರೋಟೀನ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಸೆಲ್ ರಿಪೇರು, ಸೆಲ್ ಡಿವಿಷನ್ನು, ಹೊಸ ಸೆಲ್ 120-150 ಡೇಸ್ಗೆ ಒಂದು ಹೊಸ ಸೆಲ್ ಫಾರ್ಮ್ ಆಗ್ತದೆ. ಸೊ ಆ ಹೊಸ ಸೆಲ್ ಫಾರ್ಮ್ ಆಗಬೇಕಂದ್ರೆ ಪ್ರೋಟೀನ್ಸ್ ಬೇಕು, ಗ್ರೋತ್ ಬೇಕು. ಆಮೇಲೆ ಒಂದು ಏನೋ ಒಂದು ಇಂಜುರಿ ಆದ್ರೆ, ಟಿಶ್ಯೂ ಇಂಜುರಿ ಆದ್ರೆ ಅದರ ರಿಪೇರ್ ಆಗಕ್ಕೆ ನಮಗೆ ಪ್ರೋಟೀನ್ಸ್ ಬೇಕು. ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಏನಿದೆ ಇದು ನಮಗೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡೋಕ್ಕೆ, ಮತ್ತು ಯಾವುದೇ ಆಹಾರ ನಾವು ಏನು ತಿಂತೀವಲ್ಲ ಅದನ್ನು ಪ್ರಾಪರಾಗಿ ಡೈಜೆಸ್ಟ್ ಮಾಡಲಿಕ್ಕೆ ನಮಗೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕು. ಅದರ ಜೊತೆ ನಾವು ನೀರನ್ನು ಸರಿಯಾಗಿ ಸೇವನೆ ಮಾಡಬೇಕು. ಸೊ ನಾವು ನಮ್ಮ ಡೈಲಿ ಆಹಾರ ಒಳಗೆ ನಾವು ಏನು ನೋಡ್ಬೇಕಂತಂದ್ರೆ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ನಾವು ಒಂದು ಯಾವುದೇ ಒಂದು ಆಹಾರ ತಿನ್ನಬೇಕಾದರೂ ಇವೆಲ್ಲ ಕಾಂಪೊನೆಂಟ್ಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರಬೇಕ್ರಿ. ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರಬೇಕು. ಈಗ ಮೈ ಪ್ಲೇಟ್ ಅಂತ ನಾವೇನು ಹೇಳ್ತೀವಿ, ಎವ್ರಿ ಟೈಮ್ ನೀವು ಎವ್ರಿ ಮೀಲ್ ತಿನ್ನಬೇಕಾದರೂ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಇನ್ಕ್ಲೂಡೆಡ್. ಎಕ್ಸಾಂಪಲ್ ಹೇಳ್ತೀನಿ, ರೊಟ್ಟಿ, ಚಪಾತಿ, ಅಕ್ಕಿ ಒಳಗೆ ಕಾರ್ಬೋಹೈಡ್ರೇಟ್ಸ್ ಎನರ್ಜಿ ಇಲ್ಡಿಂಗ್ ಇರ್ತದೆ. ಆಮೇಲೆ ತರಕಾರಿ ಒಳಗೆ ವೆಜಿಟೇಬಲ್ಸು ಪಲ್ಸಸ್ ನಾವೇನು ಎರಡು ಥರದ ಪಲ್ಯ ಮಾಡ್ತೀವಿ, ಪಲ್ಯ ಒಳಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದೆ, ಅದನ್ನು ಎದರೊಳಗೆ ಕುಕ್ ಮಾಡ್ತೀವಿ ಫ್ಯಾಟ್ ಒಳಗೆ ಮಾಡ್ತೀವಿ, ಸೊ ಫ್ಯಾಟು ನಮಗೆ ಬಂತಲ್ಲೇ. ಆಮೇಲೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ವೆಜಿಟೇಬಲ್ಸ್ ಒಳಗೆ ಜಾಸ್ತಿ ಇರ್ತದೆ, ಸೊ ಅದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಬಟ್ ಏನಂತಂದ್ರೆ ನಾವು ತರಕಾರಿ ಸಂಬಂಧನ ರೊಟ್ಟಿ ತಿನ್ನಬೇಕು ಹೊರತು ರೊಟ್ಟಿ ಸಂಬಂಧ ತರಕಾರಿ ಅಲ್ಲ. ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಭಾಳ ಕಡಿಮೆ ಇರ್ತದೆ ಅದರೊಳಗೆ, ಸೊ ನೀವು ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡ್ರೆ ಏನಾಗ್ತದೆ, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಕಾದಷ್ಟು ನಮಗೆ ಸಿಗ್ತದೆ. ಆಮೇಲೆ ಅದ್ರ ಜೊತೆ ಮೊಸರು, ಪ್ರೊಬಯೋಟಿಕ್ಸು, ಆದಮೇಲೆ ನಮಗೆ ಪ್ರೋಟೀನ್ಸು ಸಿಗ್ತದೆ, ಪ್ರೊಬಯೋಟಿಕ್ಸು ಸಿಗ್ತದೆ, ಅದು ಡೈಜೆಷನ್ಗೆ ಹೆಲ್ಪ್ ಆಗ್ತದೆ. ಸೊ ಈ ಥರ ನಾವು ಯಾವಾಗಲೂ ಒಂದು ಫುಡ್ ಏನೇ ತಿನ್ನಾಕತ್ತಿದ್ರು ಕಾಂಬಿನೇಷನ್ಲಿ ತಿಂದ್ರೆ ಎಲ್ಲ ಥರ ನಮಗೆ ನ್ಯೂಟ್ರಿಯೆಂಟ್ಸ್ ಏನು ಬೇಕಾಗಿರ್ತದೆ ಅದು ಸಿಗ್ತದೆ.
2: ಇವಾಗ ಒಂದು ಕುಟುಂಬದ ಒಂದು ಅಡುಗೆ ಮನೆಯನ್ನು ನೋಡಿದರೆ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯ ಒಂದು ಪೌಷ್ಟಿಕ ಆಹಾರ ಅಲ್ಲಿ ತಯಾರಾಗ್ತಾ ಇದೆ ಅಂತ. ಹಾಗಿದ್ರೆ ಅಡುಗೆ ಮನೆಯಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಅಂತ?
1: ಓಕೆ, ಅಡುಗೆ ಮನೆ ಅಂದರೆ ನಾವು ಮದರ್ ಈಸ್ ಎ ನ್ಯೂಟ್ರಿಷನಿಸ್ಟ್, ಮದರ್ ಅಥವಾ ಯಾರ ದ ಒನ್ ಹೂ ಈಸ್ ಎ ಕುಕಿಂಗ್ ಈಸ್ ಎ ನ್ಯೂಟ್ರಿಷನಿಸ್ಟ್. ಎಸ್, ಸೊ ತಾಯಿಗೆ ಗೊತ್ತಿರ್ತದೆ ಯಾವ ಆಹಾರ ಕೊಟ್ರೆ ಯಾವುದು ಹೆಲ್ದಿ ಇರ್ತದೆ, ಯಾವುದು ನಾವು ಪ್ರಿಪೇರ್ ಮಾಡಬೇಕು, ಕುಕ್ ಮಾಡಬೇಕು, ಆಮೇಲೆ ಹೆಂಗೆ ಕುಕ್ ಮಾಡಬೇಕು. ಫಸ್ಟ್ ಅಂದರೆ ಕಿಚನ್ ಸೆಟ್ಟಿಂಗ್ ಒಳಗೆ ನೋಡ್ಬೇಕಂದ್ರೆ ಕ್ಲೀನ್ನೆಸ್ಸು ಹೈಜಿನ್ ನಾವು ಫಸ್ಟ್ ನೋಡಬೇಕಾಗ್ತದೆ. ಸೊ ಯಾವ ವೆಜಿಟೇಬಲ್ಸು ಎಲ್ಲಿಡಬೇಕು, ಫ್ರೂಟ್ಸ್ ಎಲ್ಲಿಡಬೇಕು, ಆಮೇಲೆ ಕುಕ್ಡು ಅನ್ಕುಕ್ಡ್ ಫುಡ್ಡು ಸೈಡ್ ಬೈ ಸೈಡ್ ಇಡಬಾರ್ದು, ಯಾಕಂದ್ರೆ ಕ್ರಾಸ್ ಕಾಂಟಾಮಿನೇಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಏನೋ ನಾವು ತರಕಾರಿಗೂ ಅದು ಯಾವುದೇ ಕುಕ್ಡ್ ಫುಡ್ ಇದ್ರೂ ಅದನ್ನು ಕವರ್ ಮಾಡಿ ಇಡುವುದು ಬೆಸ್ಟು. ಆಮೇಲೆ ಆಲ್ವೇಸ್ ಅನ್ಕುಕ್ಡ್ ಕುಕ್ಡ್ ಫುಡ್ ಸಪ್ರೇಟ್ ಸಪ್ರೇಟ್ ಇಡಬೇಕು. ಆಮೇಲೆ ಒಂದೇ ಚಮಚೆ ನಮ್ಗೆ ಒಂದು ಒಬ್ಬೊಬ್ಬರ ಮನೇಲಿ ಹ್ಯಾಬಿಟ್ ಇರ್ತದೆ, ಒಂದೇ ಸ್ಪೂನ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಹಸಿ ತರಕಾರಿ ಇರ್ತದೆ, ಇಲ್ಲಿ ಕುಕ್ಡ್ ಫುಡ್ ಇರ್ತದೆ, ಸೊ ಅದಕ್ಕೂ ನಾವು ಅದೇ ಸ್ಪೂನ್ ಯೂಸ್ ಮಾಡ್ತೇವೆ, ಇದಕ್ಕೂ ನಾವು ಅದೇ ಸ್ಪೂನ್ ಯೂಸ್ ಮಾಡ್ತೇವೆ. ಸೊ ಅದರಿಂದ ಏನಾಗ್ತದೆ, ಇದ್ರೊಳಗೆ ಇದ್ದಿದ್ದು ಬ್ಯಾಕ್ಟೀರಿಯಾಸ್ ಅಥವಾ ಏನಾದರೂ ಅದು ಕುಕ್ಡ್ ಫುಡ್ದಾಗ ಹೋಗೋ ಚಾನ್ಸಸ್ಸನ್ನು ಜಾಸ್ತಿ ಇರ್ತದೆ. ಒಂದೇ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಾವು ಒಂದು ಪಲ್ಯ ಮಾಡಿದ್ವಿ, ಪಲ್ಯ ಚಮಚೆನ ನಾವು ಅನ್ನದಾಗ ಹಾಕಿದ್ವಿ ಅಂತಂದರೆ, ಸೊ ಅನ್ನ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗಿಟ್ಟು ಅದು ಹಾಳಾಗೋದು ಅಥವಾ ಸ್ಪೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇವೆಲ್ಲ ಸಣ್ಣ ಸಣ್ಣ ಥಿಂಗ್ಸ್ಗಳನ್ನೂ ನಾವು ಕಿಚನ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮತ್ತು ಕುಕಿಂಗ್ ಮೆಥಡ್ಸ್ ಅಂತ ಇರ್ತವೆ, ನಾವು ಯೂಸ್ ಮಾಡೋ ವೆಸಲ್ಸು ಬಾಂಡೆಗಳೂ ಮ್ಯಾಟರ್ ಆಗ್ತದೆ. ಈಗ ನಾವು ಸ್ಟೀಲು ಒಳಗೆ ಕುಕ್ ಮಾಡಿದ್ರೆ ಇಸ್ ಸೇಫ್ ಆ್ಯಂಡ್ ಬೆಟರ್ ಅಂತ ಹೇಳ್ತೀವಿ, ಆ್ಯಸ್ ಕಂಪೇರ್ ಟು ಅಲ್ಯೂಮಿನಿಯಮು, ಅಥವಾ ನೀವು ಮಡ್ ಪಾಟ್ ಒಳಗೆ ಯೂಸ್ ಮಾಡಿದ್ರು ಬೆಟರು. ಐಯರ್ನ್ ವೆಸಲ್ಸ್ ಒಳಗೂ ನೀವು ಕುಕ್ ಮಾಡಿದ್ರೆ ಇನ್ನೂ ಬೆಸ್ಟ್, ಯಾಕಂದರೆ ಐಯರ್ನ್ ವೆಸಲ್ಸ್ ಒಳಗೆ ನೀವು ಕುಕ್ ಮಾಡಿದ್ರಿಂದ್ರೆ ನಮ್ಗೆ ಐಯರ್ನ ಸಿಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಬಟ್ ಒಂದೇನು ಪ್ರಿಕಾಷನ್ ತೊಗೋಬೇಕಂತಂದ್ರೆ ಅದರೊಳಗೆ ನೀವು ಜಾಸ್ತಿ ಹುಳಿ ಹಾಕಿ ಕುಕ್ ಮಾಡಬಾರ್ದು. ಆಮೇಲೆ ಕುಕ್ ಮಾಡಿದ್ಮೇಲೆ ಇಮ್ಮಿಡಿಯೇಟ್ಲಿ ಅದನ್ನು ನಾವು ಬೇರೆ ಒಂದು ಸ್ಟೀಲ್ ಬಾಂಡೆಗೆ ಅಥವಾ ಯಾವುದಕ್ಕರೆ ಟ್ರಾನ್ಸ್ಫರ್ ಮಾಡಿ ಇಡೋದು ಒಳ್ಳೆಯದು ಅಂತ ಹೇಳ್ತೀನಿ.
2: ಮೇಡಮ್, ಈಗ ಸಾಮಾನ್ಯವಾಗಿ ಮಕ್ಕಳು ತರಕಾರಿ ಸೊಪ್ಪು ಅಂದರೆ ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ, ಅಂತಹ ಸಂದರ್ಭದಲ್ಲಿ ಪೋಷಕರಾದವರು ಅವರಿಗೆ ಒತ್ತಾಯ ಮಾಡುವ ಬದಲು ಅವರಿಗೆ ಯಾವ ರೀತಿಯಲ್ಲಿ ಒಂದು ಆರೋಗ್ಯಕರ ಆಹಾರದ ಒಂದು ಪದ್ಧತಿಯನ್ನು ಅವರಿಗೆ ಕಲಿಸ್ಕೊಡ್ಬೇಕು ಅಂತ?
1: ಈಗಿನ ಹುಡುಗರು ಏನಾಗ್ಬಿಟ್ಟಿದೆ ಅಂದರೆ ಕಿಡ್ಸು ಜಾಸ್ತಿ ಜಂಕ್ ಫುಡ್ಸು, ಪ್ರೊಸೆಸ್ಡ್ ಫುಡ್ಡು, ಔಟ್ಸೈಡ್ ಫುಡ್ಡು, 5 rupees ಪ್ಯಾಕೆಟು, 10 rupees ಪ್ಯಾಕೆಟು. ನಾವು ಪೇರೆಂಟ್ಸ್ಗೆ ಏನಾಗಿದೆ, ಒಂದೇ ಮಗು ಎರಡೇ ಮಗು, ಸೊ ಲಿಮಿಟೆಡ್ ಕಿಡ್ಸ್ ಅದಾವು, ದೇ ಕ್ಯಾನ್ ಎಫರ್ಡ್ ಇಟ್. ಆಮೇಲೆ ದೇರ್ ಆಲ್ ವರ್ಕಿಂಗ್ ಪೇರೆಂಟ್ಸ್ ಅದಾರೆ, ಸೊ ಅವರಿಗೆ ಜಾಸ್ತಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಓಕೆ ಹೋಗಿ ನಾ ತಿನ್ಬಿಡು ಅಂತೇಳಿ ದೇ ಆರ್ ಗಿವಿಂಗ್ ಅ ಕ್ಯಾಶ್. ಆ ದುಡ್ಡದಿಂದ ಅವರು ಅನ್ಹೆಲ್ದಿ ಫುಡ್ಡನ್ನು ಜಾಸ್ತಿ ಪರ್ಚೇಸ್ ಮಾಡೋದು, ಪ್ರೊಸೆಸ್ಡ್ ಫುಡ್ಡು, ಈಗ ಏನು ಚಿಪ್ಸ್ ಗಿಪ್ಸ್ ಅದರಲ್ಲಿ ಜಾಸ್ತಿ ಸಾಲ್ಟ್ ಇರ್ತದೆ, ಹೈ ಪೊಟ್ಯಾಷಿಯಮ್ ಇರ್ತದೆ, ಆಮೇಲೆ ಆಯಿಲ್ ಪಾಮ್ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಇಂಪ್ಯಾಕ್ಟ್ ಅವ್ರ ಮೇಲೆ ಅದು ಅವು ಅನ್ಹೆಲ್ದಿ ಫುಡ್ ಅಥವಾ ಅನ್ಹೆಲ್ದಿ ಡೈಟ್ ಅಂತ ನಾವು ಹೇಳ್ಬೋದು. ಸೊ ಅದನ್ನು ನಾವು ಏನು ಮಾಡೋದಂದ್ರೆ, ಈಗ ನಾವು ಒಮ್ಮೆ ಅವ್ರ ಫುಡ್ ಸ್ಟೈಲು ಹ್ಯಾಬಿಟ್ಸು ಚೇಂಜ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅವ್ರು ಸಣ್ಣಂದ ಇದ್ದಾಗಿಂದ, ಆಮೇಲೆ ಚಿಕ್ಕವರಿದ್ದಾಗಿಂದ ನಾವು ಆ ಹೆಲ್ದಿ ಹ್ಯಾಬಿಟ್ಸನ್ನು ಕಲ್ಟಿ ಮಾಡ್ಕೊತ ಹೋಗಬೇಕು. ಈಗ ಫ್ರೂಟ್ಸು, ಅವರು ಫ್ರೂಟ್ಸು ನೀವು ಚಿಪ್ಸ್ ಇಟ್ಟರೆ ಡೆಫಿನೆಟ್ಲಿ ಅವರು ಚಿಪ್ಸನ್ನೇ ಪ್ರಿಫರ್ ಮಾಡೋದು, ಫ್ರೂಟ್ಸನ್ನು ಪ್ರಿಫರ್ ಮಾಡೋಂಗಿಲ್ಲ. ಸೊ ಅದಕ್ಕೆ ನಾವು ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ಅವ್ರಿಗೆ ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಹೇಳಬೇಕು ಈಗ ನೀವು ಚಿಪ್ಸ್ ಒಳಗೆ ಏನೇನಿದೆ ನೋಡ್ರಿ, ಇದ್ರೊಳಗೆ ಇದೆಲ್ಲ ಇದೆ, ಉಪ್ಪಿದೆ, ಎಣ್ಣೆ ಇದೆ, ಅದೆಲ್ಲ ಅದರಿಂದ ನಮಗೆ ಹೆಲ್ತಿಗೆ ಏನೋ ತೊಂದರೆ ಆಗೋ ಚಾನ್ಸಸ್ ಇದೆ. ಯಾವಾಗಲೂ ನಮ್ಗೆ ಕೊಟ್ಟರೆ ಅಡ್ಡಿ ಇಲ್ಲ, ಬಟ್ ಅದು ಡೈಲಿ ಕನ್ಸಪ್ಷನ್ ಇರಬಾರ್ದು. ಯಾಕಂದರೆ ಯೂಶ್ವಲಿ ನಾವು ಒಮ್ಮೆ ಈಗ ಸರ್ವೆಗೆ ಅಥವಾ ಹೆಲ್ತ್ ಟಾಕ್ಸ್ ಒಂದೊಂದು ಸ್ಕೂಲಿಗೆ ಹೋದಾಗ ನಾನೀಗ ಜಾಸ್ತಿ ನೋಡಕತ್ತೇನೆ ರೀ, ಹುಡುಗರಿಗೆ ನಾವು ಕೇಳ್ತೀವಿ ಈಗ ಹೊರಗಡೆಯಿಂದ ಬಿಸ್ಕೆಟು ಚಿಪ್ಸು ತಗೋತೇವೆ, ಓ ನಾವು ಡೈಲಿ ತಿಂತೇವ್ರಿ, ನಾವು ಡೈಲಿ ಅವೇನು 5 rupees 5 rupees ಸಿಗ್ತದೆ ನಾವು ಅದನ್ನು ತಿಂತೇವೆ. ಯಾಕಂದ್ರೆ ಇದು ಮಕ್ಕಳದ ತಪ್ಪಂತ ನಾ ಹೇಳಲ್ಲ, ಇಟ್ ಈಸ್ ಅ ಪೇರೆಂಟ್ಸ್ ದ ಪ್ರಾಬ್ಲಮ್, ಪೇರೆಂಟ್ಸ್ ದ ಫಾಲ್ಟ್ ಅಂತ ನಾನು ಹೇಳಿ. ಯಾಕಂದ್ರೆ ನಾವು ಆ ಹೆಲ್ದಿ ಹ್ಯಾಬಿಟ್ಸ್ ನಾವು ಮುಂಚೆಯಿಂದನ ಕಲ್ಟಿವೇಟ್ ಮಾಡ್ಕೊಂತ ಬಂದ್ರೆ ಆ ಹುಡುಗರು ತಾವು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾವೆ. ಎಸ್, ಸೊ ನಾನು ಒಂದು ಹುಡುಗಿಗೆ ತೋರಿಸಿದೆ, ಈಗೆಲ್ಲ ಜಂಕ್ ಫುಡ್ಸು ನೂಡಲ್ಸ್ ಅವು ಬರ್ತಾವಲ್ಲ ಪ್ರಿಸರ್ವೇಟಿವ್ಸು, ಐ ಜಸ್ಟ್ ಶೋಡ್ ಹರ್ ಅದ್ರೊಳಗೆ ಏನು ಕಂಟೆಂಟ್ಸ್ ಅದಾವು ಅಂತೇಳಿ. ಅದ್ರೊಳಗೆ ನಾವು ಅಡುಗೆಗೆ ಸೋಡಾ ಹಾಕ್ತಾರ, ಅವೆಲ್ಲ ಸೋಡಾ ಇರ್ತದೆ. ಆ ಸೋಡಾ ಯಾವ್ದಂದ್ರೆ ನಾವು ಬಟ್ಟೆ ವಾಶ್ ಮಾಡೋ ಸೋಡಾ, ಅದನ್ನೆಲ್ಲ ಅವಳಿಗೆ ಹೇಳಿದೆ. ಸೊ ಇದ್ರೊಳಗೆ ನೋಡ್ರಿ ಈ ಸೋಡಾ ನಿನ್ನ ಫುಡ್ ಒಳಗೆ ಹಾಕಿದಾರಂದ್ರೆ ಎಷ್ಟು ಹೆಲ್ತ್ ಇಂಪ್ಯಾಕ್ಟ್ ಆಗ್ತದೆ ಅದರಿಂದ ಅಂಥೇಳಿ. ಸೊ ಆ ಥರ ನಾವು ಅವರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ಆಮೇಲೆ ಈಗ ತರಕಾರಿ ಹಣ್ಣುದಿಂದ ಎಷ್ಟು ಬೆನಿಫಿಟ್ಸ್ ಅದ ಅದನ್ನು ನಾವು ಅವ್ರ ಬಗ್ಗೆ ಹೇಳಿ ಡೈಲಿ ಅದನ್ನು ನಾವು ಅವ್ರಿಗೆ ಹೇಳ್ಕೊತ ಇದ್ರೆ ಅದನ್ನು ನಾವು ಆಮೇಲೆ ಕಂಪೇರ್ ಮಾಡ್ಕೋತ್ರಿ, ನೋಡಿ ಅವ್ರು ಅದನ್ನು ತಿನ್ನೋದ್ರಿಂದ ಅದು ಹೆಚ್ಚು ರೋಗ ಆಗ್ತದೆ, ಇದನ್ನು ತಿನ್ನೋದ್ರಿಂದ ನೀವು ಹೆಲ್ತ್ ಇದನ್ನಾಗ್ತದೆ, ನೀವು ಸ್ಟಡಿ ಪರ್ಫಾರ್ಮೆನ್ಸು ಚಲೋ ಆಗ್ತದೆ, ಆಮೇಲೆ ಜಾಸ್ತಿ ರೋಗಗಳು ಆಗೋದಿಲ್ಲ ಅಂಥೇಳಿ ನಾವು ಡೈಲಿ ಅದನ್ನು ಹೇಳ್ಕೊತ ಹೋದೀವಿ ಅಂದ್ರೆ ಹುಡುಗರು ಅದನ್ನು ಕಲ್ಟಿವೇಟ್ ಮಾಡ್ಕೊತ ಹೋಗ್ತಾವೆ. ಆಮೇಲೆ ನಾವೇನು ಸಾಧ್ಯ ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಮನೆ ಒಳಗೆ ತಂದಿಟ್ರೆ, ನಾವು ಜಂಕ್ ಫುಡ್ಡು ತರಲಿಲ್ಲ ಅಂತಂದ್ರೆ ಪ್ರೊಸೆಸ್ಡ್ ಫುಡ್ ಆ ಹುಡುಗರಿಗೆ ಆಪ್ಷನ್ಸ್ ಇರಲ್ಲ, ಚಾಯ್ಸೇ ಇರೋಂಗಿಲ್ಲ. ಸೊ ಅವ್ರು ಹಸು ಆದರೆ ಏನು ಮಾಡ್ತಾರೆ, ವೆಜಿಟೇಬಲ್ಸ್ ಫ್ರೂಟ್ಸನ್ನೇ ತಿಂತಾರೆ. ಸೊ ಅದರೊಳಗೆ ನಾವು ಇವು ಚೇಂಜಸ್ ಮಾಡಿ ಕುಕ್ಕಿಂಗ್ ಮೆಥಡ್ಸ್ ಒಳಗೆ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅದು ನಾವು ಈ ಥರ ಅದನ್ನು ಚೇಂಜ್ ಮಾಡ್ಬೋದು. ಸೊ ಅನ್ಹೆಲ್ದಿ ಟು ಹೆಲ್ದಿ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು.
2: ಮೇಡಮ್, ಈಗ ಸಾಮಾನ್ಯವಾಗಿ ಪೌಷ್ಟಿಕ ಆಹಾರ ಅಂದರೆ ಹಾಲು ಹಣ್ಣು ಬಾದಾಮಿಯಲ್ಲಿ ಸಿಗುತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಈಗ ನಮ್ಮ ಒಂದು ಸಾಮಾನ್ಯ ಆಹಾರದಲ್ಲಿ ಉತ್ತಮ ಒಂದು ಪೌಷ್ಟಿಕಾಂಶವನ್ನು ಪಡಿಬಹುದಾ ನಾವು ಅಂತ?
1: ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ನಮ್ದು ನಾನು ಹೇಳೋದೇನಂದ್ರೆ ನಮ್ದು ರೀಜನಲ್ ಆ್ಯಂಡ್ ಸೀಸನಲ್ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಇನ್ಸ್ಟೆಡ್ ನಾವು ಅಲ್ಲಿ ಆ ಕಂಟ್ರಿಯಿಂದ ನನಗೆ ಇದು ಬೇಕು, ಈ ಕಂಟ್ರಿಯಿಂದ ಅಥವಾ ಆ ಸ್ಟೇಟ್ದಿಂದ ಇಲ್ಲಿಂದ ಏನು ಅವಶ್ಯಕತೆ ಇಲ್ಲ. ನಾವು ಸುತ್ತಮುತ್ತಲು ನಮ್ಮಲ್ಲಿ ಏನು ಬೆಳಿತೀವಿ ಅದನ್ನು ಪ್ರಿಫರ್ ಮಾಡಿರಿ. ಅದೇ ನಮ್ಮ ದೇಹಕ್ಕೆ ಅದು ಯಾವಾಗಲೂ ಸೂಟ್ ಹಾಕೋದು ಬೆಸ್ಟ್

ಫುಡ್ ಅಂತ ಹೇಳುತ್ತೆ, ಎಕ್ಸೆಪ್ಟ್ ಫಾರ್ ವೈಟಮಿನ್ ಸಿ. ಅದು ಎಲ್ಲ ನ್ಯೂಟ್ರಿಯೆಂಟ್ಸ್, ಎಲ್ಲ ಪೋಷಣಯುಕ್ತ ಆಹಾರ ಅಂತ ಹೇಳ್ಬೋದು. ಒಂದು ಎಗ್, ಸೊ ನಾನ್ ವೆಜಿಟೇರಿಯನ್ಸ್ ಅಥವಾ ಬರೀ ಎಗ್ ತಿನ್ನೋರು, ಡೈಲಿ ಹುಡುಗರಿಗೆ ಎರಡು ಎಗ್ ಕೊಟ್ಟರು ನೀವು ಆಲ್ಮೋಸ್ಟ್ ಆಲ್ ಒಂದು ಬೇಕಾದ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಒಂದು ಎಗ್ ಆಲ್ಮೋಸ್ಟ್ 6 grams ಆಫ್ ಪ್ರೋಟೀನ್ಸ್ ಕೊಡ್ತಾ ರೀ. ಸೊ ಎರಡು ತಿಂದ್ರೆ ಅಂದ್ರೆ 12 grams ಆಫ್ ಪ್ರೋಟೀನ್ಸ್ ನಿಮಗೆ ಅಲ್ಲೇ ಬರ್ತದೆ. ಸೊ ಕಂಪ್ಲೀಟ್ ಡೈಟ್. ಸೊ ವಿತ್ ಮಿಲ್ಕ್ ತೊಗೊಂಡ್ರೆ ಅಂದ್ರೂ ಇನ್ನೂ ಸೂಪರ್ ಫುಡ್ ಆಗ್ತದೆ. ಈ ಹಂಗಾಗಿ ನಮ್ಮಲ್ಲಿ ಮುಂಚೆಯಿಂದ ನೋಡ್ರಿ, ನಾವೇನು ಆಹಾರ ತಯಾರಿಸ್ತೀವಿ, ಖೀರು ಸ್ವೀಟ್ಸು ಏನ ನಾವು ಪ್ರಿಪೇರ್ ಮಾಡ್ತೀವಿ, ವಿ ಯೂಸ್ಡ್ ಮಿಲ್ಕ್. ಯಾಕಂದ್ರೆ ಅದೇನು ಈಗ ಹೆಸರುಬೇಳೆ ಪಾಯಸ ಫಾರ್ ಎಕ್ಸಾಂಪಲ್ ತೊಗೊಂಡೆ ಅಂದ್ರೆ, ಹೆಸರುಬೇಳೆ ಒಳಗೆ ಪ್ರೋಟೀನ್ಸ್ ಹೈ ಇರ್ತಾವೆ, ಎಲ್ಲ ಬೇಳೆ ಅದ್ರೊಳಗೆ ಸ್ವಲ್ಪ ಪ್ರೋಟೀನ್

0: ಈ ತರ ನಾವು ಫುಡ್ ನಮ್ಮಲ್ಲಿ ಏನಿರ್ತದ ಕಾಂಬಿನೇಷನ್ ವೈಸ್ ಆಹಾರ ಸೇವನೆ ಮಾಡಿದ್ವಿ ಅಂತಂದ್ರೆ ನಮಗೆ ಎಲ್ಲಾ ತರ ನ್ಯೂಟ್ರಿಷನ್ ಸಿಗೋ ಚಾನ್ಸಸ್ ಹೆಚ್ಚಿರ್ತದೆ. ಸಿಂಗಲ್ ತಿನ್ನೋದ್ರ ಬದಲು ಕಾಂಬಿನೇಷನ್ ದಾಗ ತಿನ್ನೋದು ಒಳ್ಳೇದಂತೆ.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831 248620.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸುಷ್ಮಾ ಮೇಳೆದವರು. ಮೇಡಮ್, ಇನ್ನು ಮಹಿಳೆಯರು ತಮ್ಮ ಕುಟುಂಬದ ಎಲ್ಲರ ಒಂದು ಆರೋಗ್ಯದ ಕಾಳಜಿಯನ್ನು ವಹಿಸ್ತಾ ಇರ್ತಾರೆ, ಆದರೆ ಅವರು ತಮ್ಮ ಆರೋಗ್ಯ ಅಂತ ಬಂದಾಗ ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅಂತ?
1: ಎಸ್, ಮದರ್ ಇಸ್ ಅ ಕೇರ್ ಟೇಕರ್ ನ್ಯೂಟ್ರಿಷನಿಸ್ಟ್ ಅಂತ ನಾನು ಆವಾಗಲೇ ಹೇಳಿದ್ದೆ. ಅದ ಪ್ರಾಬ್ಲಮ್ ಏನಂತಂದ್ರೆ, ಅಕ್ಕಿ ಫಸ್ಟ್ ಪ್ರಯಾರಿಟಿ ಫ್ಯಾಮಿಲಿಗೆ ಕೊಡ್ತಾಳೆ. ಈಗ ಬೆಳಗ್ಗೆ ಎದ್ದು ಫಸ್ಟ್ ಎಲ್ಲ ಕುಕಿಂಗ್ ಸ್ಟಾರ್ಟ್ ಆಗ್ತದೆ, ಬಟ್ ಶಿ ನೆಗ್ಲೆಕ್ಟ್ಸ್ ಹರ್ ಓನ್ ಹೆಲ್ತ್. ಮುಂಚೆ ಈಗ ತಾನೇನು ಸೇವನೆ ಮಾಡೋದಿಲ್ಲ, ಈಗ ಸೇವನೆ ಮಾಡಿದ್ರೆ ಮುಂದಿನ ಕೆಲಸ ನನಗೇನೋ ಆಗುದಿಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಓ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ದೆಲ್ಲ ಕೆಲಸ ಆದ್ಮೇಲೆ ನಾನು ನಂದ ಆಹಾರ ಸೇವನೆ ಮಾಡ್ತೇನೆ ಅಂತ ಹೇಳಿ. ಆಮೇಲೆ ಒಮ್ಮೆ ಏನ್ ಆಗ್ತದೆ ಅಂತಂದ್ರೆ, ಒಂದ್ ಒಳ್ಳೆ ಟೈಮ್ ಡಿಲೇ ಆಗ್ತದೆ. ಯೂಶಲಿ ನಾವು ಎದ್ದು 45 ಮಿನಿಟ್ಸ್ ಒಳಗೆ ಅಥವಾ 1 ಗಂಟೆ ಒಳಗೆ ಆಹಾರ ಸೇವನೆ ಮಾಡೋದಿರ್ತದೆ. ಅದರ್ ಫ್ಯಾಮಿಲೀಸ್, ಎಲ್ಲಾ ಫ್ಯಾಮಿಲೀಸ್ಗಳಿಗೂ ಅದು ಆಗ್ತದೆ, ಬಟ್ ಇವಳಿಗೆ ಆಗುದಿಲ್ಲ. ಯಾಕಂದ್ರೆ ಶಿ ಹ್ಯಾಸ್ ಮೆನಿ ಅದರ್ ಕಮಿಟ್ಮೆಂಟ್ಸ್. ಅದು ಮತ್ತೆ ನನ್ನಲ್ಲ ಯೋ, ನನ್ನ ಬಾಂಡೆನೂ ಅದು ಬಾಂಡೆ ಜೋಡಿಸ್ಬೇಕು, ಆಮೇಲೆ ಅದು ಮುಗಿಸ್ತೀನಿ, ಬಟ್ಟೆ ಇದನ್ ಮಾಡಬೇಕು, ಅದನ್ನ ಮುಗಿಸ್ಬೇಕು. ಸೊ ವಾಟ್ ಶಿ ಡಸ್ ಇಸ್ ಅದನ್ನ ಮಾಡ್ಕೊಂಡು ಕುಂತ್ರೆ ನಂಗೆ ಟೈಮ್ ವೇಸ್ಟ್ ಆಗ, ಅಂಡ್ ವರ್ಕಿಂಗ್ ವುಮೆನ್ಸ್ಗಂತೂ ಇನ್ನೂ ಹೆಕ್ಟಿಕ್ ಆಗಿಬಿಡ್ತದೆ. ಸೊ ಒಮ್ಮೊಮ್ಮೆ ಮೆನಿ ಅ ಟೈಮ್ಸ್ ದೇ ಸ್ಕಿಪ್ ದೇರ್ ಮೀಲ್ಸ್ ಆಲ್ಸೋ. ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ಕಿಪ್ ಮಾಡ್ತಾರೆ. ಸೊ ಫಸ್ಟ್ ನಾ ಏನು ಹೇಳೋದು ಅಂತಂದ್ರೆ, ನೀವು ಎದ್ದು ಕೂಡ ನೀವೇನು ರೆಡಿ ಮಾಡ್ತೀರಿ ನಿಮ್ಗೆ ಸ್ವಂತಕ್ಕೂ ಮಾಡ್ಕೋಬೇಕು. ಯಾಕಂದ್ರೆ ಅದರಿಂದ ಏನಾಗಕತ್ತೈತಿ ಅಂದ್ರೆ, ಮೆನಿ ವುಮೆನ್ಸ್, ಇಂಡಿಯನ್ ವುಮೆನ್ಸ್, ಅವರಲ್ಲಿ ಕುಪೋಷಣೆ ಜಾಸ್ತಿ ಕಂಡು ಬರ್ತಾ ಇದೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಮಂತ್ಲಿ ಮೆನಿಸ್ಟ್ರಲ್ ಸೈಕಲ್ದಿಂದ ಐರನ್ ಲಾಸೂ ಆಗ್ತದೆ, ಬಟ್ ಅದು ಲಾಸ್ ಆಗಿದ್ದನ್ನು ನಾವು ಅದನ್ನು ಕಾಂಪೆನ್ಸೇಟ್ ಮಾಡ್ತಾ ಇಲ್ಲ, ಅದರ ತಕ್ಕಂಗೆ ನಾವು ಆಹಾರ ಸೇವನೆ ಮಾಡ್ತಾ ಇಲ್ಲ. ಸೊ ಪ್ರೋಟೀನ್ಸು ಇಲ್ಲ ನಮ್ಮ ಆಹಾರದಲ್ಲಿ, ಎನರ್ಜಿ ಕಾರ್ಬ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದರ್ವೈಸ್ ಐರನ್ ಡೆಫಿಷಿಯನ್ಸಿ. ಹಿಂಗಾಗಿ ಜಾಸ್ತಿ ಲೇಡೀಸ್ ಅಥವಾ ವುಮನ್ನಲ್ಲಿ ನಾವು ಮಾಲ್ ನ್ಯೂಟ್ರಿಷನ್ ಜಾಸ್ತಿ ಅವರಲ್ಲೇ ನೋಡೋದು. ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ, ವೈಟಮಿನ್ ಡಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಈಗ ಜಾಸ್ತಿ ಇದೆ, ಮತ್ತು B12 ಡೆಫಿಷಿಯನ್ಸಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಾವೇನು ಮಾಡಬೇಕಂತಂದ್ರೆ, ಫಸ್ಟ್ ಎದಕ್ಕೂ ಅಡುಗೆ ಆದಮೇಲೆ ಅವ್ರ ಜೊತೆನೋ ಬೆಟರ್ ನೀವು ಟೈಮ್ ಹಿಂಗೆ ಮ್ಯಾನೇಜ್ ಮಾಡ್ಕೋರಿ ಅಂದರೆ, ನೀವು ಅವ್ರ ಜೊತೆ ಕುಂತ ಫ್ಯಾಮಿಲಿ ಮೆಂಬರ್ ಜೊತೆ ಕುಂತ ಬ್ರೇಕ್ಫಾಸ್ಟ್ ಮುಗಿಸ್ಕೋಬೇಕು. ಕೆಲಸ ಅದು ಆಗ್ತಾ ಅವೆಲ್ಲ ಅವ ಟೈಮಿಗೆ ಆಗ್ತಾ ಇರ್ತವೆ. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಹೆಲ್ತ್ಗೂ ಕೊಡ್ರಿ. ಯಾಕಂದ್ರೆ ಒಂದು ಹೆಣ್ಣು ಅವ್ರ ಫ್ಯಾಮಿಲಿ ಪರ್ಸನ್ ಅವ್ರು ಹೆಲ್ದಿ ಇದ್ರಂದ್ರೆ ಅವರು ಎಲ್ಲ ಫ್ಯಾಮಿಲಿ ಮೆಂಬರ್ಸನ್ನು ಹೆಲ್ದಿ ಇರ್ತಾರೆ. ಯಾಕಂದ್ರೆ ಅವರು ಆನ್ ಆ್ಯಂಡ್ ಆಫ್ ಸಿಕ್ ಆದಂತಂದ್ರೆ ಎಂಟೈರ್ ಫ್ಯಾಮಿಲಿ ಇಸ್ ಎಫೆಕ್ಟೆಡ್. ಸೊ ಶಿ ಶುಡ್ ಆಲ್ಸೋ ಟೇಕ್ ಕೇರ್ ಅಬೌಟ್ ಅವರ್ ಹೆಲ್ತ್ ಆಲ್ಸೋ. ಹೌದಾ? ಫಸ್ಟ್ ಪ್ರಿಫರೆನ್ಸ್ ಆಕೆನೂ ಮಾಡ್ಕೋಬೇಕು. ಸೊ ಅವಾಗ ಈಗ ಅದರ್ವೈಸ್ ಈಗ ಮಾಡ್ಕೊತ ಮಾಡ್ಕೊತಾನು ತಿನ್ಬೋದು. ಈಗ ನೀವು ಡ್ರೈ ಫ್ರೂಟ್ಸು ತಿನ್ಬೋದು, ಡೇಟ್ಸು ತಿನ್ಬೋದು, ದೇ ಆರ್ ಗುಡ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ಪ್ರೋಟೀನ್ಸ್. ಆಮೇಲೆ ಅದ್ರ ಜೊತೆ ನೀವು ಹಾಲು ಕುಡ್ಕೊತಾನು ಮಾಡಿರಲ್ಲ ಕೆಲಸ. ಸೊ ಇನ್ ಬಿಟ್ವೀನ್ ಏನೋ ಅದು ಸಮಸ್ಯೆ ಇಲ್ಲಂದ್ರು, ಸೊ ಅವಾಗ ನೀವು ಏನಾದರೂ ತಿನ್ಕೊತ ಅಥವಾ ಹೆಲ್ದಿ ಡ್ರಿಂಕ್ಸ್ ತೊಗೊಂತಾನು ಕೆಲಸ ಮಾಡ್ಬೋದು. ಆಮೇಲೆ ಸಾಧ್ಯ ಆದಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡೋದು ಒಳ್ಳೆಯದು, ನಿಂತ ಜಾಸ್ತಿ. ಯಾಕಂದ್ರೆ ಈಗ ನೋಡ್ರಿ 40+, 50+ ಒಳಗೆ ನೀ ಆರ್ಥರೈಟಿಸು, ನೀ ಜಾಯಿಂಟ್ ಪೇನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಆರ್ಸ್ದಿಂದ. ಸೊ ಎಲ್ಲಿ ಸಾಧ್ಯ ಆಗ್ತದೆ, ಚಾಪಿಂಗು, ಈಗ ವೆಜಿಟೇಬಲ್ ಕಟ್ಟಿಂಗು, ಹಿಟ್ಟನ್ನು ಅದೋದು, ಅದನ್ನು ಸಾಧ್ಯ ಆದಷ್ಟು ಕುಂತು ಮಾಡೋದು ಒಳ್ಳೆಯದು. ಅದನ್ನು ಮಾಡ್ಕೊಂಡು ಆಮೇಲೆ ಕುಕಿಂಗ್ ಏನೈತಿ ನೀವು ನಿಂತು ಮಾಡೋದು. ಇದೆಲ್ಲ ಇಷ್ಟು ಕೇರ್ ಒಂದು ಹೆಣ್ಣು ತೊಗೋಬೇಕಂತ ಹೇಳ್ತೀನಿ. ಫಸ್ಟ್ ಪ್ರಿಫರೆನ್ಸ್ ತಮಗೂ ಕೊಡ್ರಿ, ಆಮೇಲೆ ಫ್ಯಾಮಿಲಿಗೆ ಕೊಡ್ರಿ ಅಂತ ನಾನು ಹೇಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ.
0: ಖಂಡಿತ ಮೇಡಮ್. ಮೇಡಮ್, ಈಗ ಒಂದು ದಿನದ ಊಟವನ್ನು ನಾವೀಗ ಉದಾಹರಣೆಗಾಗಿ ತೆಗೆದುಕೊಂಡ್ರೆ, ಬೆಳಗಿನ ಉಪಹಾರದಿಂದ ಹಿಡಿದು ರಾತ್ರಿಯ ಊಟದವರೆಗೆ ಸರಳವಾಗಿ ಪೌಷ್ಟಿಕ ಆಹಾರದ ಒಂದು ಕ್ರಮ ಹೀಗಿರಬೇಕು ಅನ್ನೋದಾದರೆ ಯಾವ ರೀತಿ ಇರಬೇಕು ಅಂತ?
1: ಸೊ ಬ್ರೇಕ್ಫಾಸ್ಟ್ದಿಂದ ಡಿನ್ನರ್ ತನಕ ಓಕೆ, ಒಂದು ರೂಟೀನ್ ಡೈಟ್ ಅಂತ ನಾವೇನು ಹೇಳ್ತೀವಿ. ಬೆಳಗ್ಗೆ ಎದ್ದ ನೀವೇನು ಆ್ಯಕ್ಟಿವಿಟೀಸ್ ಇದೆ, ಬೆಸ್ಟ್ ಆಲ್ವೇಸ್

0: ಎದ್ದ ಕೂಡಲೇ ನೀವೇನು ಮಾಡಬೇಕು, ನೀವೆಲ್ಲ ನಿಮ್ಮದು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ ಮೇಲೆ 2 glasses ಆಫ್ ಅ ವಾಟರ್, ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚ ನೀರು, ಬೆಸ್ಟ್ ಹೈಡ್ರೇಟ್ ಮಾಡ್ಕೊರಿ ಫಸ್ಟ್. ಓಕೆ, ಎದ್ದ ಕೂಡಲೇ 2 glasses ನೀರು, ಉಗುರು ಬೆಚ್ಚ ನೀರು ತಗೋರಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಿಮ್ಗೆ ಏನು ಎಕ್ಸಸೈಸ್ ಮಾಡೋದಿತ್ತು, ಯೋಗ ಮಾಡೋದಿತ್ತು, ಏನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ 30 minutes ವಾಕ್ ಇಸ್ ಆಲ್ಸೋ ಅಬ್ಸಲ್ಯೂಟ್ಲಿ ಫೈನ್, ಏನಾದರೂ ಆ್ಯಕ್ಟಿವಿಟೀಸ್ ಇಟ್ಕೋಬೇಕು. ಸೊ ಆ್ಯಕ್ಟಿವಿಟೀಸ್ ಆಗಿ ಆಮೇಲೆ ನೀವು ಒಂದು 30 to 45 minutes ಒಳಗೆ ಬ್ರೇಕ್ಫಾಸ್ಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ನೀವು ನೀರೇನು ಕುಡಿತೀರಲ್ಲ, ಫಸ್ಟ್ 2 glasses ನೀರು ಆದಮೇಲೆ ಒಬ್ಬೊಬ್ಬರಿಗೆ ಲೆಮನ್ ವಾಟರು, ಆಮೇಲೆ ಸೋಕ್ಡ್ ಡ್ರೈ ಫ್ರೂಟ್ಸು ಅದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ಅದು ಇಲ್ಲ ಒಬ್ಬೊಬ್ಬರಿಗೆ ಡೈಜೆಷನ್ ಇಶ್ಯೂ ಇದ್ರೆ ಈಗ ಜೀರಿಗೆ ನೀರು, ರಾತ್ರಿ ನೆನೆ ಹಾಕಿಟ್ಟು ಜೀರಿಗೆ ಅಥವಾ ಅಜ್ವಾಯಿನ ನೀರು ಆ ಥರನೂ ನೀವು ಸೇವನೆ ಮಾಡ್ಬೋದು. ಆಮೇಲೆ ನೀವು ಒಂದು ಸ್ವಲ್ಪ 1/2 hour ಮಿನಿಮಮ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು, ಎಲ್ಲರೂ ಮಾಡೋದು ಒಳ್ಳೆಯದು, ಸಣ್ಣ ಹುಡುಗರಿಂದ ಹಿಡ್ಕೊಂಡು ದೊಡ್ಡವರು, ಫಿಮೇಲ್ಸು ಎಲ್ಲರೂ ಒಂದು 1/2 hour ಆ್ಯಕ್ಟಿವಿಟೀಸ್ ಇರಬೇಕು. ಅದಾಗಿ 1/2 hour ನೀವು ನಿಮ್ದು ಬ್ರೇಕ್ಫಾಸ್ಟ್ ಮಾಡಿರಿ. ಬ್ರೇಕ್ಫಾಸ್ಟ್ ಒಳಗೆ ಹೈ ಪ್ರೋಟೀನ್ಸ್ ಇಟ್ಕೊರಿ. ಯಾವಾಗಲೂ ಹೈ ಪ್ರೋಟೀನ್ಸ್ ಇಟ್ಕೊಂಡ್ರೆ ಅಂದ್ರೆ ಏನಾಗ್ತದೆ, ನಮ್ದು ಯೂಶ್ವಲಿ ಏನಾಗ್ತದೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತದೆ, ಕಾರ್ಬೋಹೈಡ್ರೇಟ್ಸ್ದಿಂದ ಮತ್ತೇನಾಗ್ತದೆ ಒಂದು ವೇಟ್ ಗೇನ್ ಜಾಸ್ತಿ ಆಗ್ತದೆ, ಆಮೇಲೆ ಶುಗರ್ ಸ್ಪೈಕ್ ಜಲ್ದಿ ಆಗ್ತದೆ. ಶುಗರ್ ಸ್ಪೈಕ್ ಎಷ್ಟು ಜಲ್ದಿ ಆಗ್ತದೆ ಅದು ಅಷ್ಟು ಜಲ್ದಿ ಡ್ರಾಪೂ ಆಗ್ತದೆ. ಸೊ ನಿಮಗೇನಾಗ್ತದೆ, ಮತ್ತೊಂದು 1 to 2 hours ಮತ್ತೆ ಹಸು ಆಗ್ತದೆ, ಮತ್ತೆ ನಾವು ಏನಾದರೂ ತಿಂತೀವಿ. ಸೊ ಅದ್ರ ಬದಲು ನೀವು ಸ್ವಲ್ಪ ಪ್ರೋಟೀನ್ಸ್ ಹೈ ಇಟ್ಕೊಂಡ್ರೆ ಅಂದ್ರೆ ನಾವು ಅದನ್ನೇನು ಹಸು ಐತಲ್ಲ ಸ್ವಲ್ಪ ತಡೆಗಟ್ಟಬಹುದು. ಸೊ ಡೈಜೆಷನ್ ಸ್ವಲ್ಪ ಡೀಲೇ ಆಕೋತ ಹೋಗ್ತದೆ, ಅದ್ರಾಗ ನಿಮ್ದ್ರೊಳಗೆ ಪ್ರೋಟೀನ್ಸ್ ಇದ್ರೆ. ಸೊ ಯಾವಾಗಲೂ ಮೇಕ್ ಶೋರ್ ನಿಮ್ಮ ಇದ್ರೊಳಗೆ ಬ್ರೇಕ್ಫಾಸ್ಟ್ ಒಳಗೆ ಪ್ರೋಟೀನ್ಸ್ ಇರಲೇಬೇಕು. ಸೊ ವೆಜಿಟೇರಿಯನ್ಸ್ ಸ್ಪ್ರೌಟ್ಸ್ ತಗೋರಿ, ಪನೀರ್ ತಗೊಳ್ಳೋರಿ, ಇವೇನದ ಅಥವಾ ಏನಿಲ್ಲ ಅಂದ್ರೆ ಒಂದು ಬಟ್ಲ ಮೊಸರಾದ್ರೂ ತಗೋರಿ ಪ್ರೋಟೀನ್ಸ್. ಇದು ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ನೀವು 2 boiled eggs ಅಬ್ಸಲ್ಯೂಟ್ಲಿ ಫೈನ್. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡ್ರಿ, ಮತ್ತೆ ಬ್ರೇಕ್ಫಾಸ್ಟ್ ಜೊತೆ ಕಂಪಲ್ಸರಿ ಪ್ರೋಟೀನ್ಸ್ನು ಇಟ್ಕೊರಿ. ಓಕೆ, ಪ್ರೋಟೀನ್ಸ್ ಇಲ್ಲ ಅಂದ್ರೆ 1 cup ಹಾಲಾದ್ರೂ ಆಮೇಲೆ ನೀವು ಆ ಥರ ತಗೋಬಹುದು. ಆಮೇಲೆ ಅದಾಗಿ ನೀವು ಮಿನಿಮಮ್ 3 to 4 hours ಗ್ಯಾಪ್ ಇಡ್ರಿ. ಈಗ ಲಂಚ್ ಒಳಗೆ ನೀವು 2 chapatis ಅಥವಾ ಪಲ್ಲೆ ಜಾಸ್ತಿ ಇರಲಿ, ನೀವು ರೈಸ್ ತಗೋರಿ, ಆಮೇಲೆ ಎಂಡ್ ವಿತ್ ಅ ಕರ್ಡ್ ರೈಸ್, ಪ್ರೋಬಯೋಟಿಕ್ಸು. ಸೊ ಆಹಾರದೊಳಗೆ ಮೊಸರನ್ನು ಇಟ್ಕೊರಿ. ಮೊಸರು ನಿಮಗೆ ಇದನ್ನ ಆಗ್ತಾ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಮಜ್ಜಿಗೆ ಆದರೂ ತಗೋರಿ ಊಟ ಆದಮೇಲೆ. ಆಮೇಲೆ ಸೊ ಹಿಂಗೆ ಎಲ್ಲ ಥರ ಆಹಾರಗಳು ಅದ್ರಾಗಿರಬೇಕು. ಆಮೇಲೆ ಅನ್ನ, ಹಾಲು ಅಥವಾ ಅನ್ನ ಮೊಸರು, ಅನ್ನ ಮತ್ತು ದಾಲ್ ಬೆಸ್ಟ್, ಮತ್ತು ಅಸಾಧ್ಯದಷ್ಟು ತುಪ್ಪ. ನಿಮಗೇನು ಸಮಸ್ಯೆ ಇರಲಿಲ್ಲ ಅಥವಾ ಕೊಲೆಸ್ಟ್ರಾಲ್ ಹೈ ಇರಲಿಲ್ಲ, ಫ್ಯಾಟ್ ಹೈ ಇರಲಿಲ್ಲ ಅಂತಂದ್ರೆ 1 chunk ತುಪ್ಪ ಬಳಸೋದು ಬೆಸ್ಟ್ ಅಂತ ನಾ ಹೇಳ್ತೇನೆ. ಸೊ ಇದು ನಿಮ್ದು ಲಂಚ್ ಆಯಿತು. ಲಂಚ್ ಆದಮೇಲೆ ಮತ್ತೆ ಡಿನ್ನರ್, ಡಿನ್ನರ್ ಸಾಧ್ಯ ಆದಷ್ಟೇ 7-8 hours ಒಳಗಡೆ ಮಾಡೋದು ಬೆಸ್ಟ್ ಅಂತ ಹೇಳ್ತೇನೆ. ಆಫ್ಟರ್ ಸನ್ಸೆಟ್ ನಿಮ್ದು ಡೈಜೆಷನ್ ಸ್ವಲ್ಪ ವೀಕ್ ಆಗ್ತದೆ. ಸೊ 6-7 hours ಒಳಗೆ ನಿಮ್ದು ಡಿನ್ನರ್ ಮಾಡಿರಿ. ಡಿನ್ನರ್ ಸಾಧ್ಯದಷ್ಟು ಲೈಟ್, ಎಸ್ ಲೈಟು, ಈಸಿಲಿ ಡೈಜೆಸ್ಟೇಬಲ್. ಯಾಕಂದ್ರೆ ನಾವು ಈವ್ನಿಂಗ್ ಆದಮೇಲೆ ನಮ್ಮ ಆಕ್ಟಿವಿಟೀಸ್ ಹೆಚ್ಚಿರಲ್ಲ. ಸೊ ವಿ ಗೋ ಫಾರ್ ಅ ಸ್ಲೀಪ್ ರೆಸ್ಟಿಂಗ್ ಇದ್ರಾಗಿರ್ತದೆ. ಸೊ ಆಕ್ಟಿವಿಟೀಸ್ ಹೆಚ್ಚಿರಂಗಿಲ್ಲ ಅಂದ್ಕೊಂಡು ನಮ್ಮ ಮೆಟಬಲಿಸಮ್ ಸ್ವಲ್ಪ ವೀಕ್ ಇರ್ತದೆ. ಅದಕ್ಕೆ ಸ್ವಲ್ಪ ನಿಮ್ದು ಡಿನ್ನರ್ ಏನು ಮಾಡ್ರಿ ಅಂದ್ರೆ ಲೈಟ್ ಇಟ್ಕೊರಿ. ಏನಾರ ಕಿಚಡಿ ಥರ ಏನಾರು ಮಾಡ್ಕೊರಿ, ಅಥವಾ 1 chapati ಸ್ವಲ್ಪ ಪಲ್ಲೆ, ಅಥವಾ ಓನ್ಲಿ ರೈಸ್ ಕಿಚಡಿ, ಈ ಥರ ಏನಾದರೂ ಡಿನ್ನರ್ ಶುಡ್ ಬಿ ಲೈಟ್. ಓಕೆ. ಸೊ ಆಮೇಲೆ ಬೆಡ್ ಟೈಮ್ ನಿಮ್ಗೆ ಬೇಕಂತಂದ್ರೆ ಹಾಲು 1 cup ಹಾಲು. ಬೆಸ್ಟ್ ಸ್ಲೀಪ್ ಡಿಸ್ಟರ್ಬ್ ಇತ್ತಂದ್ರೆ ಹಾಲು ವಿತ್ ಹಲ್ದಿ ಪೌಡರ್, ಈ ಥರ ಬಿಫೋರ್ ಗೋಯಿಂಗ್ ಟು ಬೆಡ್ 1 glass ನೀವು ತೊಗೊಂಡ್ರಿ ಅಂದ್ರೆ ನಿದ್ದೆನೂ ಸರಿ ಬರ್ತದೆ. ಸೊ ಇದು ನಿಮ್ದು ಡೈಲಿ ರೂಟೀನ್ ಈ ಥರ ಇರಬೇಕು.
1: ಮೇಡಮ್, ಇನ್ನು ಅತಿಯಾದ ಆಹಾರ ಸೇವನೆಯಿಂದ ಉಂಟಾಗುವಂತ ಇದು ಸ್ಥೂಲಕಾಯ ಏನಿದೆ ಅಲ್ಲ, ಆ ಸ್ಥೂಲಕಾಯ ಕೂಡ ಒಂದು ಪೌಷ್ಟಿಕ ಸಮಸ್ಯೆನ ಹೇಗೆ ಅಂತ?
0: ಎಸ್, ಹೌದು. ಈಗ ನಮಗೆ ಮುಂಚೆ ಏನಾಗಿತ್ತು ಅಂತ, ಲಾಸ್ಟ್ ಇಯರ್ 2025 ಅಲ್ಲಿ ಯುನಿಸೆಫ್ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಪ್ರಕಾರ, ಈ ರಿಪೋರ್ಟ್ ಏನು NFHS ರಿಪೋರ್ಟ್ ಇಂದ ತೆಗಿತೀವಿ. ಸೊ ಅದೇನು ಕನ್ಕ್ಲೂಡ್ ಮಾಡ್ತೀವಿ ಅಂದ್ರೆ, ನಾವು ಇವೇನು ನಮ್ಮದು ಲೋ ಅಥವಾ ಮಿಡ್ ಸೋಷಿಯೋ ಎಕನಾಮಿಕ್ ಕಂಟ್ರೀಸ್, ನಾವು ಇಂಡಿಯಾ ಅದರಲ್ಲಿ ಬರ್ತದೆ. ಸೊ ಅದರಲ್ಲಿ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ, ಸ್ಪೆಷಲಿ ಮಕ್ಕಳು. ದೊಡ್ಡವರಲ್ಲೂ ಇದೆ, ಬಟ್ ಮಕ್ಕಳಲ್ಲಿನೂ ಜಾಸ್ತಿ ಸ್ಥೌಲ್ಯತೆ ಕಂಡು ಬರ್ತಾ ಇದೆ. ನಾವು ಮುಂಚೆ ನಮಗೆ ಅಂಡರ್ ನ್ಯೂಟ್ರಿಷನ್, ವಿ ವೇರ್ ವರಿಡ್. ಹೌದಾ, ಅಂಡರ್ ನ್ಯೂಟ್ರಿಷನ್ ನಾವು ಜಾಸ್ತಿ ಸಮಸ್ಯೆ ಇತ್ತು. ಈ ಹುಡುಗರಿಗೆ ಹೆಂಗೆ ವೇಟ್ ಗೇನ್ ಮಾಡಬೇಕು, ನ್ಯೂಟ್ರಿಷನ್ ಹೆಂಗೆ ಕೊಡಬೇಕು, ಮಸಲ್ ವೇಸ್ಟಿಂಗ್, ಅದರ ಬಗ್ಗೆ ನಾವು ವರಿ ಮಾಡಬೇಕಾಗಿತ್ತು. ಬಟ್ ಲಾಸ್ಟ್ ರಿಪೋರ್ಟ್ದಾಗ ಶಾಕಿಂಗ್ ನ್ಯೂಸ್ ಏನಂತಂದ್ರೆ, ಆ ಅಂಡರ್ ನ್ಯೂಟ್ರಿಷನ್ಗಿಂತ ಇಟ್ ಹ್ಯಾಸ್ ಕ್ರಾಸ್ಡ್ ಒಬೆಸಿಟಿ ಹ್ಯಾಸ್ ಕ್ರಾಸ್ಡ್ ದ ಅಂಡರ್ ನ್ಯೂಟ್ರಿಷನ್. ಸೊ ಅದಕ್ಕೆ ನಾವೀಗ ಡಬಲ್ ಬರ್ಡನ್ ಅಂತ ಹೇಳ್ತಾ ಇದ್ದೀವಿ. ಡಬಲ್ ಬರ್ಡನ್ ಅಂದರೆ ಇಲ್ಲಿ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆ ಏನೋ ಇದೆ, ಆ ಅಂಡರ್ ನ್ಯೂಟ್ರಿಷನ್ ಸಮಸ್ಯೆ ಜೊತೆ ಸ್ಥೌಲ್ಯತೆನೂ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದರೆ ಒಬೆಸಿಟಿ. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಒಬೆಸಿಟಿ ಇದೆ. ಇದು 9.2% ಇದ್ರೆ ಇದು 9.4% ಒಬೆಸಿಟಿ ಬಂದಿದೆ ರೀ ಮಕ್ಕಳಲ್ಲಿ. ಯಾಕಂದ್ರೆ ಅದೇ ಅನ್ ಹೆಲ್ದಿ ಫುಡ್ಸು, ಜಂಕ್ ಫುಡ್ಡು, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಈಸಿಲಿ ಅವೈಲೇಬಲ್ ಫುಡ್ಡು. ಆಮೇಲೆ ಈ ಹುಡುಗರಿಗೆ ಆಟ ಆಡೋಕ್ಕೆ ಪ್ಲೇ ಗ್ರೌಂಡ್ಸು ಇಲ್ಲ, ಆ್ಯಂಡ್ ಈಸಿಲಿ ಅವೈಲೇಬಲ್ ಮನೆ ಹತ್ರನೇ ಎಲ್ಲ ಶಾಪ್ಸ್ ಇರ್ತವೆ. ಹಂಗೆ ನಿಮ್ಮ ಸ್ಕೂಲ್ ಹತ್ರನೂ ಎಲ್ಲ ಥರ ಬೇಕ್ರೀಸು, ಜಂಕ್ ಫುಡ್ ಇವು ಇರ್ತಾವೆ. ಆ್ಯಂಡ್ ಪೇರೆಂಟ್ಸ್ ಕ್ಯಾನ್ ಆಲ್ಸೋ ಎಫರ್ಡ್ ಇಟ್. ಸೊ ಫೆಸಿಲಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಹುಡುಗರಲ್ಲಿ ಎಸ್ಪೆಷಲಿ. ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಅವು ಯಂಗ್ ಏಜ್ ಒಳಗೆ ಅವಕ್ಕೆ ಎನ್ ಸಿ ಡಿ ಡಿಸೀಸಸ್ ನಾವೇನು ಹೇಳ್ತೇವೆ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಕಾರ್ಡಿಯೋವೆಸ್ಕ್ಯುಲರ್ ಡಿಸಾರ್ಡರ್ಸು, ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಮಕ್ಕಳಲ್ಲಿ ಅಂದರೆ ಜಾಸ್ತಿ ಜನರಲ್ಲಿ ಕಂಡು ಬರ್ತಾ ಇದೆ. ನೀವು ಶಾಕಿಂಗ್ ಅಂತಂದರೆ ಈಗ ಸ್ವಲ್ಪ ಮಕ್ಕಳಲ್ಲಿ ವೇಟ್ ಗೇನ್ದಿಂದ ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಮೆಟಬಾಲಿಕ್ ಸಿಂಡ್ರೋಮ್ಸ್ ಎಲ್ಲ ಕಂಡು ಬರ್ತಾ ಇದೆ ಈಗ ಮಕ್ಕಳಲ್ಲಿ.
1: ಮೇಡಮ್, ಈಗ ನಮಗೆ ಕಾಡುವಂತಹ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅಂತಹ ಸಂದರ್ಭದಲ್ಲಿ ಈ ಪೌಷ್ಟಿಕಾಂಶಗಳ ಮಟ್ಟ ಏನಾದರೂ ಕಡಿಮೆ ಆಗುತ್ತಾ ಹೇಗೆ?
0: ಎಸ್, ಅದು ಒಂದು ಸಮಸ್ಯೆ ಇದೆ. ಈಗ ಲಾಸ್ಟ್ ನಾವಿನ್ನು ರಿಪೋರ್ಟ್ಸ್ ಬರ್ತಾ ಇದೆ, ಸ್ಟಡೀಸ್ ಬರ್ತಾ ಇದೆ ಆ ಬೇಸಸ್ ಮೇಲೆ. ಈಗ 40-50 ಇಯರ್ಸ್ ಆದಮೇಲೆ ಎವ್ರಿ ಪರ್ಸನ್ ಇಸ್ ಎ ಡಯಾಬಿಟಿಕ್ ಹೈಪರ್ ಟೆನ್ಸಿವ್ ಥೈರಾಯ್ಡ್, ಹೌದಾ? ಸೊ ಅದ್ರ ಸಂಬಂಧ ಅವರು ಮಿನಿಮಮ್ ಏನಿಲ್ಲ ಅಂದ್ರೆ 3-4 ಟ್ಯಾಬ್ಲೆಟ್ಸ್ ಪರ್ ಡೇ ಎವ್ರಿ ಪರ್ಸನ್ ಇಸ್ ಕನ್ಸ್ಯೂಮಿಂಗ್. ಸೊ ಅದ್ರದ ಮೆಡಿಕೇಶನ್ಸ್ ಅಥವಾ ಡ್ರಗ್ ಕನ್ಸಪ್ಷನ್ದಿಂದ ಅದು ಇಟ್ ಈಸ್ ಎಫೆಕ್ಟಿಂಗ್ ದ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್, ಹೌದಾ? ಇದು ಏನಾಗ್ತದೆ, ಇವ ದೀಸ್ ಆರ್ ಆಲ್ ಮೆಡಿಕೇಶನ್ಸ್, ಇವು ಮೆಟಬಾಲಿಸಮ್ನ ಎಲ್ಲ ಚೇಂಜ್ ಮಾಡ್ತಾ ಇದೆ. ಇವು ಆಲ್ಮೋಸ್ಟ್ ಆಲ್ ಮೆಡಿಸಿನ್ಸ್ ಇವೆಲ್ಲ ಒಂದೊಂದು ಎನ್ಝೈಮ್ಸ್ನ ಸಪ್ರೆಸ್ ಮಾಡ್ತದೆ. ಸಪ್ರೆಸ್ ಅಂದ್ರೆ ಒಂದೊಂದು ಎನ್ಝೈಮ್ಸ್ನ ಕೆಲಸ ಮಾಡಿಸಿ ಕೊಡಲ್ಲ, ಆಮೇಲೆ ಅಬ್ಸಾರ್ಬ್ ಆಗಾಕ ಕೊಡಂಗಿಲ್ಲ. ಸೊ ಇದೇನಾಗ್ತಾ ಇದೆ ಅಂತಂದ್ರೆ ಇದು ಡೈಜೆಷನ್ಗೆ ಎಫೆಕ್ಟ್ ಆಗ್ತಾ ಇದೆ. ಡೈಜೆಷನ್ಗೆ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ನಾವು ಏನು ಆಹಾರ ಸೇವನೆ ಮಾಡ್ತೇವೆ, ಹೆಲ್ದಿ ಫುಡ್ಡನ್ನು ಇದ್ದರೂ ಏನಾಗ್ತದೆ, ನಾವು ತಿಂತಾ ಇದ್ದೇವೆ ಬಟ್ ಅದೇನಾಗ್ತದೆ, ಬಾಡಿಗೆ ಅದು ಯುಟಿಲೈಸ್ ಆಗ್ತಾ ಇಲ್ಲ, ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಅದು ಯಾವಾಗಲೂ ಅದು ಡ್ರಗ್ ಅಂಡ್ ಫುಡ್ ಇಂಟರಾಕ್ಷನ್, ಡ್ರಗ್ ಇಂಟರಾಕ್ಷನ್, ನ್ಯೂಟ್ರಿಯೆಂಟ್ ಇಂಟರಾಕ್ಷನ್. ಸೊ ನಾವು ಏನು ಮೆಡಿಸಿನ್ಸ್ ತಗೋತಾ ಇದ್ದೀವಿ, ಆ ಮೆಡಿಸಿನ್ಸ್ ಮೇಲೆ ನಾವು ಯಾವ ಫುಡ್ಡು ಯಾವ ಬೆಸ್ಟ್ ಟೈಮು ಹೆಂಗೆ ತಗೋಬೇಕು ಅನ್ನೋದನ್ನು ಈಗ ಒಂದು ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ.
1: ಮೇಡಮ್, ಈಗ ಈ ಒಂದು ಅನಿಮಿಯಾ ಮತ್ತು ರಕ್ತಹೀನತೆ ಮತ್ತು ಪೌಷ್ಟಿಕಾಂಶದ ಕೊರತೆ ಇವೆರಡರ ನಡುವೆ ಏನು ಸಂಬಂಧ ಇದೆ ಅಂತ?
0: ಡೈರೆಕ್ಟ್ಲಿ ಅಸೋಸಿಯೇಟೆಡ್ ಅಂತ ಹೇಳಬೇಕು. ನಾನೀಗ ಇಲ್ಲಿ ಕಡಿಮೆ ಆಹಾರ ಸೇವನೆ ಮಾಡಿದೀವಿ ಅಂದರೆ ಡೆಫಿನೆಟ್ಲಿ ಅಗೇನ್ ಐರನ್ ಕಂಟೆಂಟ್ ಕಡಿಮೆ ಆಗ್ತದೆ. ಸೊ ಐರನ್ ಕಂಟೆಂಟ್ ಕಡಿಮೆ ಆಗೋದಕ್ಕೆ ಆಹಾರ ಒಂದು ಮೇನ್ ಅದ. ಆಮೇಲೆ ನಮ್ದು ಆಹಾರ ಒಳಗೆ ಅದ್ರ ಜೊತೆ ಪ್ರೋಟೀನ್ಸ್ ಕಡಿಮೆ ಇತ್ತಂದ್ರೆ, ಆಮೇಲೆ ವೈಟಮಿನ್ ಸಿ ಕಡಿಮೆ ಇತ್ತಂದ್ರೆ, ಆಮೇಲೆ ಮಿನರಲ್ಸ್ ಕಡಿಮೆ ಇತ್ತಂದ್ರೆ. ಸೊ ನಾನು ಈಗ ಪ್ರೋಟೀನ್ ಪೌಡರ್ ತೊಗೊಳಕತ್ತೀನಿ. ಸೊ ಪ್ರೋಟೀನ್ ಈಗೆಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಡೋಂಟ್ ವಾಂಟ್ ಅ ಡೈಟ್. ನಾವು ಏನೋ ಅದನ್ನು ಯಾರು ಮಾಡ್ಕೊತಾರೆ, ರೆಡಿಮೇಡ್ ಡೈಟ್ ಇದನ್ನು ಪೌಡರ್ ಸಿಗ್ತದೆ ಮಾರ್ಕೆಟ್ದಾಗ, ಈಸಿಲಿ ಅವೈಲೇಬಲ್ ಐತಿ, ನಾ ಅದನ್ನು ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಇಫೆಕ್ಟ್ಸ್, ಹೌದಾ? ಒಂದು ಐರನ್ ಹೆಚ್ಚು ಆಗಬೇಕು ಅಂತಂದ್ರೆ ನಮಗೆ ಅದ್ರ ಜೊತೆ ಪ್ರೋಟೀನ್ಸು ಬೇಕು. ಪ್ರೋಟೀನ್ಸ್ ಆರ್ ದ ಬೈಂಡರ್ಸ್, ಅದು ಪ್ರೋಟೀನ್ಸ್ ಆರ್ ಬೈಂಡರ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟರ್ಸ್ ಅಂತ ನಾವೇನು ಹೇಳ್ತೀವಿ. ಅದ್ರ ಜೊತೆ ಮಿನರಲ್ಸು ಬೇಕು ಮತ್ತು ವೈಟಮಿನ್ಸು ಬೇಕು. ಯಾಕಂದ್ರೆ ಒಂದು ಆಹಾರ ಒಳಗೆ ಯಾವಾಗಲೂ ಇದು ಐರನ್ ಏನಿರ್ತದೆ, ಹೀಮ್ ಆ್ಯಂಡ್ ನಾನ್ ಹೀಮ್ ಫಾರ್ಮ್ದಾಗ ಇರ್ತದೆ ರೀ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ಹೇಳ್ತೀವಿ, ಪಾಲಕ್ ಇಸ್ ಅ ಗುಡ್ ಸೋರ್ಸ್ ಆಫ್ ಐರನ್. ಆ್ಯಕ್ಚುಲಿ ಅದು ನಾನ್ ಹೀಮ್ ಫಾರ್ಮ್ದಾಗ ಇರ್ತದೆ. ಓ, ಐರನ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಹೈ ಐರನ್ ರಿಚ್ ಡೈಟ್ ತಿನ್ನರಿ ಅಂತ, ನಾನು ಪಾಲಕ್ ತಿಂತೀನಿ. ಅದು ಬರೀ ನೀವು ಪಾಲಕ್ ತಿಂದರೆ ಏನೂ ಎಫೆಕ್ಟ್ ಆಗೋದಿಲ್ಲ. ಬೀಟ್ರೂಟ್ ಈಸ್ ಆಲ್ಸೋ ಗುಡ್ ಸೋರ್ಸ್ ಆಫ್ ಐರನ್. ಬಟ್ ನಾನು ಬರೀ ಬೀಟ್ರೂಟ್ ತಿನ್ನೋದ್ರಿಂದನೂ ನನಗೆ ಐರನ್ ಅಬ್ಸಾರ್ಪ್ಷನ್ ಅಥವಾ ಐರನ್ ಹೆಚ್ಚು ಆಗೋದಿಲ್ಲ. ನಾ ಅದ್ರ ಜೊತೆ ಒಂದು ಕಾಂಬಿನೇಷನ್, ಅದ್ರ ಜೊತೆ ಮಿನರಲ್ಸ್ ಇರಬೇಕು, ಅದ್ರ ಜೊತೆ ವೈಟಮಿನ್ಸ್ ಇರಬೇಕು. ಆ ಕಾಂಬಿನೇಷನ್ದಾಗ ಫಾರ್ ಎಕ್ಸಾಂಪಲ್ ಈಗ ಪಾಲಕ್, ಓಕೆ, ಗುಡ್ ಸೋರ್ಸ್ ಆಫ್ ಐರನ್, ಹೌದು. ಬಟ್ ನಾ ಪಾಲಕನ್ನ ಡೈರೆಕ್ಟ್ ತಿಂದ್ರೂ ಅದರದ್ದು ಎಫೆಕ್ಟ್ಸ್ ಅದೇ. ಯಾಕಂದರೆ ಎವ್ರಿ ಫುಡ್ ಹ್ಯಾಸ್ ಅ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಪ್ರಾಪರ್ಟಿ. ಸೊ ಪಾಲಕನ್ನು ಬೇಯಿಸಿ ತಿನ್ನೋದು ಆಲ್ವೇಸ್ ಬೆಟರ್. ಯಾಕಂದರೆ ಅದ್ರೊಳಗೆ ಮತ್ತು ವರ್ಮ್ಸು, ಆಮೇಲೆ ಬ್ಯಾಕ್ಟೀರಿಯಾಸು, ಪ್ಯಾರಾಸೈಟ್ಸು ಜಾಸ್ತಿ ಇರ್ತದೆ. ಕುಕ್ ಮಾಡಿದ ಮೇಲೆ ನಾವೇನು ಮಾಡಬೇಕಂದ್ರೆ ಪಾಲಕ್ ಜೊತೆ ವೈಟಮಿನ್ ಸಿ ಟೊಮೆಟೊ ಅವರೇ ಹಾಕೋರಿ ಅಥವಾ ಲಿಂಬೆ ಹೆಂಗೆ, ಬಟ್ ಕುಕ್ ಮಾಡಬೇಡ್ರಿ ಅಷ್ಟೇ. ಅದನ್ನು ಫಸ್ಟ್ ಪಾಲಕನ್ನು ಕುಕ್ ಮಾಡಿ ನೀವು ಯಾವಾಗ ಊಟ ಮಾಡ್ತಿರ್ತೀರಿ ಅವಾಗ ಅದರ ಜೊತೆ ಲೆಮನ್ನು, ಟೊಮೆಟೊ ಅದ್ರ ಜೊತೆ ನೀವು ಸೇವನೆ ಮಾಡಿದ್ರೆ ಇದು ಏನು ನಾನ್ ಹೀಮ್ ಇರ್ತದೆ, ಐರನ್ ಕಂಟೆಂಟ್ ಇರ್ತದೆ, ಅದು ಬಾಡಿ ಒಳಗೆ ಅಬ್ಸಾರ್ಬ್ ಆಗೋದಿಲ್ಲ. ಬಟ್ ನಾನು ಅದನ್ನು ವೈಟಮಿನ್ ಸಿ ಅಥವಾ ಲಿಂಬು ಜೊತೆ ತಿಂದೆ ಅಂತಂದರೆ ಇಟ್ ಈಸ್ ಪ್ರಾಪರ್ಲಿ ಅಬ್ಸಾರ್ಬ್. ಸೊ ನಾನ್ ಹೀಮ್ ಹೀಮ್ದ ಕನ್ವರ್ಟ್ ಆಗಿ ಅವಾಗ ಅದು ಬೆಸ್ಟ್ ನನಗೆ ಅಬ್ಸಾರ್ಬ್, ಆಮೇಲೆ ಐರನ್ ಇದನ್ನಿರ್ತದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಕುಕಿಂಗ್ ಮೆಥಡ್ಸ್ ಆ್ಯಂಡ್ ಈಟಿಂಗ್ ಪ್ಯಾಟರ್ನ್ಸ್. ನೀವು ನಾ ಇದನ್ನು ತಿಂತೇನಂದ್ರೆ ಇದನ್ನು ನಂಗೆ ಜಾಸ್ತಿ ಆಗ್ತದೆ, ಬೀಟ್ರೂಟ್ ತಿಂತೀನಿ. ಎಕ್ಸಾಂಪಲ್ ಸೇಮ್ ವಿತ್ ಬೀಟ್ರೂಟ್ ಆಲ್ಸೋ, ಬೀಟ್ರೂಟ್ ಜೊತೆ ವೈಟಮಿನ್ ಸಿ ತಗೋರಿ, ಬೆಸ್ಟ್ ಅಬ್ಸಾರ್ಪ್ಷನ್ ಐರನ್ ಆಗ್ತದೆ. ಸೊ ನೀವು ಹೆಲ್ದಿ ಫುಡ್ ತಿಂತಾ ಇದ್ದೀರಿ ಅದು ಕರೆಕ್ಟ್ ಐತಿ, ಬಟ್ ಟೈಮಿಂಗು, ಆಮೇಲೆ ಕುಕಿಂಗ್ ಮೆಥಡ್ಸು, ಆಮೇಲೆ ಹೆಂಗೆ ತಿನ್ಬೇಕು, ಯಾವ ಕಾಂಬಿನೇಷನ್ಲೆ ತಿಂದ್ರೆ ಅದು ಇನ್ಕ್ರೀಸ್ ಆಗ್ತದೆ, ಅನಿಮಿಯಾ ಹೆಂಗೆ ನಾವು ಇದನ್ನು ಮಾಡಬೇಕು ಅಂಥೇಳಿ ನಾವು ಆಹಾರದೊಳಗೆ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಅಂದರೆ ಡೆಫಿನೆಟ್ಲಿ ಅದನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಇನಿಷಿಯಲ್ ಸ್ಟೇಜ್ ಇತ್ತಂದ್ರೆ ಆಹಾರದಿಂದ ಕವರ್ ಮಾಡ್ಕೊರಿ, ಇಲ್ಲ ಜಾಸ್ತಿ ಅನಿಮಿಯಾ ಇತ್ತಂದ್ರೆ ಆಹಾರ ವಿತ್ ನಾವು ಸಪ್ಲಿಮೆಂಟ್ಸ್ ತೊಗೋಬೇಕಾಗ್ತದೆ ಸ್ವಲ್ಪ ದಿವಸ ತನಕ. ಸೊ ಬಟ್ ಐರನ್ದು ಸಪ್ಲಿಮೆಂಟ್ಸ್ ಪ್ರಾಬ್ಲಮ್ ಏನಂತಂದ್ರೆ ಅದು ಕಾನ್ಸ್ಟಿಪೇಷನ್ ಆಗ್ತದೆ ಒಮ್ಮೆ. ಸೊ ಅದಕ್ಕೆ ಸ್ವಲ್ಪ ಹೈ ಫೈಬರ್ ಇಟ್ಕೊಂಡು ಮತ್ತು ನೀರು ನೀವು ಜಾಸ್ತಿ ತಗೋತಾ ಇದ್ದೀರಿ ಅಂತಂದ್ರೆ ಅದು ನಿಮಗೆ ಎನಿಮಿಯಾದಿಂದ ಇದು ಮಾಡ್ಬೋದು. ಆಮೇಲೆ ಎನಿಮಿಯಾ ಸಪ್ಲಿಮೆಂಟ್ಸ್ ಏನು ತಗೋತಾ ಇದ್ದಾರೆ, ಐರನ್ ಸಪ್ಲಿಮೆಂಟ್ಸ್, ಇಮಿಡಿಯೇಟ್ಲಿ ಫುಡ್ ಜೊತೆ ತಗೊಳ್ಳೋದು ಒಳ್ಳೇದಲ್ಲ. ಸೊ ಫುಡ್ ತಿಂದ ಒಂದು ಸ್ವಲ್ಪ ಹೊತ್ತಿಗೆ ಅಥವಾ ಹಾಫ್ ಆನ್ ಅವರ್ ಆದಮೇಲೆ ನೀವು ಅದನ್ನು ಸಪ್ಲಿಮೆಂಟ್ ಅಥವಾ ಟ್ಯಾಬ್ಲೆಟ್ ತಗೋರಿ. ಅದರ ಜೊತೆ ಬಿ 12 ತಗೊಳ್ಳೋದು ಬೆಸ್ಟು, ಬಿ 9 ತಗೊಳ್ಳೋದು ಬೆಸ್ಟು. ಬಿ 12 ಆಲ್ವೇಸ್ ಬೆಸ್ಟ್ ಇಸ್ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತಗೊಳ್ಳೋದು ಬೆಸ್ಟ್. ಅದು ಇದು ನೀವು ಫುಡ್ ಜೊತೆ ತೊಗೊಂಡ್ರೆ ಅಥವಾ ಊಟ ಮಾಡಿ ತೊಗೊಂಡ್ರೆ ಅಷ್ಟು ಇಫೆಕ್ಟಿವ್ ಇರೋಂಗಿಲ್ಲ. ಸೊ ಬಿ 12 ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ತೊಗೊಳೋದು ಬೆಸ್ಟ್ ಟೈಮಿಂಗ್.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ರಾಷ್ಟ್ರೀಯ ಒಂದು ಪೌಷ್ಟಿಕ ಮಾಸವನ್ನು ಕೇವಲ ಒಂದು ತಿಂಗಳ ಆಚರಣೆಗಾಗಿ ನೋಡಿದೆ, ನಾವು ವರ್ಷವಿಡೀ ಪಾಲಿಸ್ಬೇಕು ಅನ್ನೋದಾದ್ರೆ

0: ಸ್ಕೂಲ್ದಾಗ ಒಂದು ಅದರದೇ ಅದೊಂದು ಕ್ಲಾಸ್ ರೂಮ್ ಗತೆ ಮಾಡಿಬಿಟ್ರಿ, ಒಂದು ರೂಮ್ ಮಾಡ್ರಿ, ನ್ಯೂಟ್ರಿಷನ್ ರೂಮ್, ಡೈಟ್ ರೂಮ್ ಅಂತ ಹಾಕಿಬಿಟ್ರೆ ಹುಡುಗರು ಡೈಲಿ ಹೋಗಿ ಅಲ್ಲಿ ನೋಡಿ ಬರ್ಬೋದು. ಅಥವಾ ಒಂದು ಕಂಪಲ್ಸರಿ ಒಂದು 10 ಮಿನಿಟ್ಸ್ ಅಲ್ಲಿ ಹೋಗಿ ಆ ಹುಡುಗರು ನೋಡ್ಕೊಂತ ಬಂದ್ರೆ ಅಂದ್ರೆ ಡೈಲಿ ನೋಡ್ತಾ ಇದ್ರೆ ಅವ್ರಿಗೂ ಅದ್ರದ್ದು ಅವೇರ್ನೆಸ್ ಬರ್ತದೆ. ಓ, ನಾ ಇದನ್ನ ತಿಂದ್ರೆ ಇದನ್ನಾಗ್ತದೆ, ಯಾವ್ದು ಬೆನಿಫಿಟ್ಸ್ ಅದ, ಆಮೇಲೆ ಪ್ರೊಸೆಸ್ಡ್ ಫುಡ್ದಿಂದ ನಿಮಗೆ ಏನು ಅದರದ್ದು ಎಫೆಕ್ಟ್ಸ್ ಅದಾವು ಅಂದ್ರೆ ಅದರಿಂದ ಏನು ಹಾನಿಕಾರಿ ಅದ, ನೀವು ಅದನ್ನೆಲ್ಲ ಚಾರ್ಟ್ ಹಾಕಿದ್ರಿ ಅಂದ್ರೆ ಹುಡುಗರು ಡೈಲಿ ಡೈಲಿ ಅದನ್ನು ಒಂದು ಕಲ್ಟಿವೇಟ್ ಮಾಡ್ಕೊತ ಹೋಗ್ತಾವ. ಅಷ್ಟೇ ಅಲ್ದ, ಈಗ ಕಮ್ಯುನಿಟಿ ಬೇಸ್ಡ್ ಆತಂತಂದ್ರೆ ಕಮ್ಯುನಿಟಿ ಒಳಗೂ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ, ಈಗ PHC ಸೆಂಟರಲ್ಲಿ ಜನರಿಗೆ ಅವೇರ್ನೆಸ್ ಕಾನ್ಸ್ಟೆಂಟ್ಲಿ ನಾವು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕು. ಈಗ ಎಲ್ಲರ ಕೈಯಾಗ ಮೊಬೈಲ್ ಅದಾವ, ಫೋನ್ಸ್ ಅದಾವ, ಸೊ ರೇಡಿಯೋ, TV, ಸೋಷಿಯಲ್ ಮೀಡಿಯಾಸ್, ಫೋನ್ಸ್ ಒಳಗೆ ನಾವು ರಿಪೀಟೆಡ್ಲಿ ಹೆಲ್ತ್ ರಿಲೇಟೆಡ್ ಅವೇರ್ನೆಸ್ನು ಈಸಿ ಆ್ಯಂಡ್ ಬೆಸ್ಟ್ ವೇ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಎಲ್ಲರೂ ಈಗ ಫೋನ್ಸ್ ನೋಡ್ತಿರ್ತಾರೆ. ಸೊ ಅದರ ಒಳಗೂ ನಾವು ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಮಂತ್ ಅಷ್ಟೇ ಅಲ್ಲದೆ ಎಂಟೈರ್ ಇಯರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅವೇರ್ನೆಸ್ ಎಲ್ಲಿ ತನಕ ಕ್ರಿಯೇಟ್ ಮಾಡಬೇಕು ಅಂದ್ರೆ ವಿ ಶುಡ್ ಫೋರ್ಸ್ ಪೀಪಲ್ ಟು ಈಟ್ ಅ ಹೆಲ್ದಿ ಡೈಟ್. ಹೌದಾ? ಯಾಕಂದ್ರೆ ಈಗ NCD ಕಂಡೀಷನ್ಸ್ ಡಿಸೀಸಸ್ ಭಾಳ ಬರ್ತಾ ಇದ್ದಾರೆ. ಸೊ ಅದನ್ನು ಪ್ರಿವೆಂಟ್ ಮಾಡ್ಬೇಕಂದ್ರೆ ನಾವು ಏನಾದರೂ ಒಂದು ಮೇಜರ್ ಒಂದು ಸ್ಟೆಪ್ ತಗೋಬೇಕು. ಸೊ ಕಾನ್ಸ್ಟೆಂಟ್ ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಸೊ ರೇಡಿಯೋ ಇಸ್ ಆಲ್ಸೋ ಅ ಬೆಸ್ಟ್ ಮೀಡಿಯಾ. ಫಾರ್ ಎಕ್ಸಾಂಪಲ್, ನಾನು ಕಾರ್ ಡ್ರೈವ್ ಮಾಡ್ತಾ ಇರ್ತೀನಿ, ಡ್ರೈವ್ ಮಾಡ್ಬೇಕಾದ್ರೆ ನಾನು ನೋಡಕ್ ಆಗಂಗಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ಲಿಸ್ನಿಂಗ್. ಸೊ ನಾನು ಒಂದು 10 ನಿಮಿಷದಾಗೂ ನಾನು ಎಷ್ಟೋ ನಾಲೆಜ್ ಮತ್ತು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊತೀನಿ. ಸೊ ಈ ಮೀಡಿಯಾಸ್ದಿಂದನೂ ಬೆಸ್ಟ್ ನ್ಯೂಸ್ ಪೇಪರ್ ಆಗಲಿ, ಡೈಲಿ ನಾವು ಅದನ್ನ ಪದ್ಧತಿ ಅಳವಡಿಸ್ಕೊತಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಡೆಫಿನೆಟ್ಲಿ ನಾವು ಇವೇನು ಸಮಸ್ಯೆಗಳು ಅದಾವ ನ್ಯೂಟ್ರಿಷನ್ ರಿಲೇಟೆಡ್ ಸಮಸ್ಯೆಗಳನ್ನ ಪರಿಹರಿಸ್ಬೋದು ಅಂತ ಹೇಳ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವಣಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಸೊ ಈಚ್ ಸ್ಮಾಲ್ ಸ್ಟೆಪ್ ನೀವು ಒಂದು ತಗೊಂಡ್ರಿ ಅಂದ್ರೂ ಎಷ್ಟೋ ಹ್ಯೂಜ್ ಇಂಪ್ಯಾಕ್ಟ್ ಆಗ್ತದೆ. ಒಂದು ಸಿಂಪಲ್ ಹೇಳೋದಂದ್ರೆ ಸಾಲ್ಟ್ ಇಂಟೇಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಸಣ್ಣ ಚೇಂಜ್, ಸಾಲ್ಟ್ ಕನ್ಸಪ್ಷನ್ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಸಾಲ್ಟ್ 1 teaspoon ಹಾಕ್ತಾ ಇದ್ರಿ, 1 teaspoon ಕಿತ ಒಂದು ಸ್ವಲ್ಪ 1/2 teaspoon ತಗೊಂಬರ್ರಿ. ಓಕೆ, 1/2 teaspoon ಅದು ಎಷ್ಟೋ ಸಮಸ್ಯೆಗಳನ್ನ ಪರಿಹರಿಸ್ಬೋದು. ಸೊ ಒಂದು ಸಿಂಪಲ್ ಸ್ಟೆಪ್ ನೀವು ಏನೇ ಅಳವಡಿಸ್ಕೊಂಡು ಅದನ್ನು ರೂಟೀನ್ ಒಳಗೆ ನೀವು ತೊಗೊಂತ ಬಂದ್ರಿ ಅಂತಂದ್ರೆ ಎಷ್ಟೋ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಬೋದು. ಸೊ ಹಂಗೆ ಒಂದು ಸಣ್ಣ ಸ್ಟೆಪ್ ಇವತ್ತು ಒಂದು ಕ್ರಿಯೇಟ್ ಮಾಡ್ಕೊರಿ ಅಂತ ಒಂದು ಡೈಲಿ ಒಂದು ಮೋಟೋ ಇಟ್ಕೊರಿ. ಓಕೆ, ಇವತ್ತನ್ನ ಈ ಫುಡ್ನ ಅಥವಾ ಅನ್ಹೆಲ್ದಿ ಫುಡ್ನ ನಾ ಇವತ್ತು ಇದನ್ನ ತಿನ್ನೋದಿಲ್ಲ, ಅಥವಾ ಇಫ್ ಐ ಈಟ್ ಆಲ್ಸೋ ವೀಕ್ಲಿ ಒನ್ಸ್, ನಾನು ಡೈಲಿದನ್ನ ನಾನು 2 ದಿವಸಕ್ಕೊಮ್ಮೆ ಅದನ್ನು ಕನ್ಸ್ಯೂಮ್ ಮಾಡ್ತೇನೆ, ಆಮೇಲೆ 3 ದಿವಸ, ಆಮೇಲೆ ವೀಕ್ಲಿ ಒನ್ಸ್, ಆಮೇಲೆ ಮಂತ್ಲಿ ಒನ್ಸ್. ಸೊ ಈ ಥರ ನಾವು ಒಂದು ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊತ ಹೋದ್ವಿ ಅಂದ್ರೆ ಎಷ್ಟೋ ಹೆಲ್ತ್ ರಿಲೇಟೆಡ್ ಇಶ್ಯೂಸನ್ನು ನಾವು ಕಡಿಮೆ ಮಾಡಬಹುದು. ಆಮೇಲೆ ಸಾಧ್ಯದಷ್ಟು ಸೀಸನಲ್ ರೀಜನಲ್ ಫುಡ್ ಕನ್ಸ್ಯೂಮ್ ಮಾಡ್ರಿ, ಹೆಲ್ದಿ ಫುಡ್ಡು ಏನು ನಮ್ಮಲ್ಲಿ ನಾವು ಗ್ರೋ ಮಾಡ್ತೀವಿ ಫಾರ್ಮರ್ಸ್ಗೂ ಹೆಲ್ಪ್ ಮಾಡಿರಿ, ಆರ್ಗ್ಯಾನಿಕ್ ಸಾಧ್ಯದಷ್ಟು ಕನ್ಸ್ಯೂಮ್ ಮಾಡಿರಿ, ಆಮೇಲೆ ಕಿಚನ್ ಗಾರ್ಡನಿಂಗ್ ಅಂತ ನಾ ಏನು ಹೇಳ್ತೀನಿ. ಸೊ ನೀವು ಏನಾದರೂ ಈಗ ವೆಜಿಟೇಬಲ್ ಕುಕ್ಕಿಂಗ್ ಒಳಗೆ ವೇಸ್ಟ್ ಇರ್ತದೆ, ವೇಸ್ಟನ್ನ ನಾವು ಅದನ್ನು ಮನೆ ಒಳಗೆ ಮ್ಯಾನ್ಯೂರ್ ಅಂತಲೂ ಮಾಡ್ಬೋದು. ಆಮೇಲೆ ಬೀಜಗಳು ಉಳಿತಾವೆ, ಆ ಬೀಜನ ನೀವು ಅಲ್ಲಿ ಡಸ್ಟ್ಬಿನ್ಗೆ ಹಾಕೋದ್ ಬದಲಿ ಒಂದು ಸಣ್ಣ ಕಿಚನ್ ಗಾರ್ಡನ್ ಅಂತ ಮಾಡ್ಕೊರಿ, ಪಾಟ್ ಅಂತ ಮಾಡ್ಕೊರಿ, ಆ ಪಾಟ್ದಿಂದ ಅಲ್ಲಿ ಬೆಳೆಸ್ಬೋದು. ಸೊ ಸಣ್ಣದೊಂದು ಕಿಚನ್ ಗಾರ್ಡನ್ ಹುಡುಗರಿಗೂ ಅದನ್ನು ಕಲಿಸ್ಕೊಡ್ರಿ, ಕಿಚನ್ ಗಾರ್ಡನ್ನೇ ಅದನ್ನ ಇಂಪಾರ್ಟೆನ್ಸು, ಆಮೇಲೆ ಅದರಿಂದ ಆರ್ಗ್ಯಾನಿಕ್ ಫುಡ್ ಇದನ್ನಾಗೋದು. ಆಮೇಲೆ ಯಾವಾಗಲೂ ನೀವು ಏನೋ ಫುಡ್ ತಿನ್ಬೇಕಾದ್ರೆ ಮೇಕ್ ಶೋರ್ ಅದು ಕಂಪ್ಲೀಟ್ ಡಯಟ್ ಇರಲಿ, ಬ್ಯಾಲೆನ್ಸ್ಡ್ ಡಯಟ್ ಇರಲಿ. ಆಮೇಲೆ ಬರೀ ಆಹಾರ ಅಷ್ಟೇ ಅಲ್ಲ, ನೀರನ್ನು ನಾವು 6-8 glasses ಪರ್ ಡೇ ನೀರು ಕುಡಿಬೇಕಾಗ್ತದೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆಹಾರಗಳನ್ನ ಹೆಲ್ದಿ ಆಹಾರ ನಾ ಸೇವಿಸ್ತಾ ಇದ್ದೀನಿ, ಬಟ್ ನಂದು ಏನು ಆಕ್ಟಿವಿಟೀಸ್ ಇಲ್ಲ ಅಂದರೆ ಇಟ್ ಈಸ್ ಆಫ್ ನೋ ಯೂಸ್. ಸೊ ಡೈಲಿ ಏನಿಲ್ಲ ಅಂದರೂ ಮಿನಿಮಮ್ ಒಂದು 30 minutes ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲರೂ ಮಾಡಬೇಕಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಮತ್ತು ಅಷ್ಟೇ ಅಲ್ಲದೆ ವಿಮೆನ್ಸು ಲೇಡೀಸು ಸ್ಪೆಷಲ್ ಕೇರ್ ತಗೋರಿ, ನಿಮ್ಮಲ್ಲಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ತಗೋರಿ, ಹೆಲ್ದಿ ಡೈಟ್ ತಗೋರಿ, ಫುಡ್ ಫಾಲೋ ಮಾಡಿರಿ, ಮಕ್ಕಳಿಗೂ ಅದನ್ನೇ ನೀವು ಕಲ್ಟಿವೇಟ್ ಮಾಡಿರಿ. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಸಿಟಿಜನ್ಸ್, ಸೊ ಅವ್ರ ಬಗ್ಗೆ ಜಾಸ್ತಿ ಕಾಳಜಿ ಇರಲಿ, ಎಲ್ಲ ಥರ ಹೆಲ್ದಿ ಫುಡ್ ಕೊಡ್ರಿ ಅಂತ ನಾನು ಹೇಳೋದು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯದ ಜೊತೆ ಜೊತೆಗೆ ಅತ್ಯಮೂಲ್ಯ ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಮಾಸದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಸುಷ್ಮಾ ಮೇಳೆದ್, ಸಹಾಯಕ ಪ್ರಾಧ್ಯಾಪಕರು, ಪೌಷ್ಟಿಕಾಂಶ ಮತ್ತು ಆಹಾರ ಪದ್ಧತಿ ವಿಭಾಗ, ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್, ಕಾಹೇರ್, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಯ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇನು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗಿನ ಅವನು ಮಂಜುನಾಥ್ ಪೈ. ಇದು ವಾರದ ಕೊನೆ ದಿನ, ಶುಭ ಶನಿವಾರ, ವರ್ಷದ 9th ತಿಂಗಳಿನ 19th ದಿನ, ಶುಭ ಶುಭ ಶನಿವಾರದ ಸ್ಪೆಷಲ್. ನಿಮ್ಮೊಂದಿಗಿನ ಸ್ಪೆಷಲ್ ಕಾರ್ಯಕ್ರಮದ ಸ್ಪೆಷಲ್ ಗೀತೆಗಳನ್ನು ಕೇಳಿ ಎಂಜಾಯ್ ಮಾಡಿ.

0: ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹಾಡು ಕರಾವಳಿ ಚಿತ್ರದ ಮುದ್ದು ಗುಮ್ಮ, ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಸ್ಪೆಷಲ್ ಗೀತೆಗಳು ಬ್ರಾಡ್ ಚಿತ್ರದ ಸಿದ್ದರಾಮ್ ಅವರ ಧ್ವನಿಯಲ್ಲಿ ನಾನೇ ನಿನ್ನಂತೆ ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮ.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಬೈಟು ಟೀ ಕೊಡ್ರಪ್ಪ.
1: ಅಣ್ಣಂಗ್ ಜಾಗ ಬಿಡ್ರ ಹೇಳ.
2: ಅಣ್ಣ ಸೈಡ್ ಅಲ್ಲಿ ಕೂತ್ಕೊಂಡು ಸಾಯಿ ಕೇಳಿದೆ. ಸಾಯಿ ಎಕ್ಸ್ಟ್ರಾರ್ಡಿನರಿ ಆಗೈತೆ.
1: ಓಕೆ,
2: ಆದ್ರೆ ಇದು ಕಾಲೇಜ್ ಜಾಗ ಹುಡುಗರಿಗೆ ಹುಡುಗಿರ್ಗೆ ಗುಂಡ್ಗುಡ್ಗೆ ದುಡ್ಡು ಹುಡುಗೆ ಚಚ್ಚದಿರ ಆಂಟಿಯರ್ಗೆ ಎಲ್ಲಾರ್ಗೆ ಇಷ್ಟ ಆಯ್ತದೆ. ನಮ್ಮಂತವ್ರಿಗೆ ಕೇಕ್ ಕೊಡತ್ತ ಸಾಯಿ ಯಾವ್ದಿಲ್ಲ ಅಣ್ಣ.
1: ಖಂಡಿತ ಎಲ್ಲಾರ್ಗೂ ಇದ್ಯಾಪ. ಪೇಪರ್ ಹಾಕೋ ಹುಡುಗರಿಗೆ, ಹಾಲು ಹಾಕೋ ಹುಡುಗರಿಗೆ, ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರಿಗೆ, ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಅಷ್ಟೇ ಯಾಕೆ ಅಂಕಲ್ಗೆ ಆಂಟಿಗೆ, ಸಮಸ್ತ ಕರ್ನಾಟಕ ಜನತೆನೆ ಥಿಯೇಟ್ರಲ್ಲಿ ಕುಣಿದು ಕುಪ್ಪಳಿಸ್ಬೇಕು ಅಂತ ಒಂದು ಸೂಪರ್ ಸಾಂಗ್ ಇದೆ, ಅದನ್ನು ಕೇಳ್ಬಿಡಿ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಶುಭ ಶನಿವಾರದ ಸ್ಪೆಷಲ್ ಕಾರ್ಯಕ್ರಮದ ಸ್ಪೆಷಲ್ ಗೀತೆಗಳನ್ನು ಕೇಳ್ತಾ ಇದ್ರೆ ಸೋನು ನಿಗಮ ಅವರ ಧ್ವನಿಯಲ್ಲಿ ಮಿಂಚಾಗಿ ನೀನು ಬರಲು ಆತ್ಮೀಯರೇ, ಇದು ವೇಣು ಧ್ವನಿ 90.4 FM ಕೆ ಎಲ್ ಈ ಕನಸು. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ವರ್ಷದ 9ನೇ ತಿಂಗಳಿನ 19ನೇ ದಿನ, ಶುಭ ಶನಿವಾರದ ಸ್ಪೆಷಲ್ ಗೀತೆಗಳ ಕಾರ್ಯಕ್ರಮ.

ಆಯ್ತು ಆತ್ಮೀಯ ಸ್ನೇಹಿತರೆ, ಇದು ನಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ವಾರದ ಕೊನೆ ದಿನ, ಶುಭ ಶನಿವಾರದ ಮುಂದಿನ ಹಾಡು ನೀನಾ ತೀನಾ ಫ್ರಾಮ್ ದ ಮೂವಿ ಯುವರಾಜ್.

ಇದುವರೆಗೂ ಕೇಳಿದ್ರಿ ಕಾರ್ಯಕ್ರಮದ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರ ಉತ್ತಮ ಗೀತೆಗಳ ಲೈನ್ಅಪ್ ಇತ್ತು, ಅದನ್ನ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ರಿ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ನೇಹಿತರೆ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಉದ್ಯೋಗದಲ್ಲಿ ಮಹಿಳೆಗೆ ಅವಕಾಶ ಕಲ್ಪಿಸಿಕೊಡುವುದರ ಜೊತೆಗೆ ಉದ್ಯೋಗಕ್ಕೆ ಹೋಗುವ ಮಹಿಳೆಯರ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹಾಗಾಗಿ ಉದ್ಯೋಗಸ್ಥ ಮಹಿಳೆಯರಿಗಾಗಿಯೇ ಇರುವಂತಹ ಕಾನೂನುಗಳಾವವು, ಆ ಕಾನೂನುಗಳು ಅವಳಿಗೆ ಹೇಗೆ ರಕ್ಷಣೆಯನ್ನ ಕೊಡುತ್ತೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಅಜೀವ ಸದಸ್ಯರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎಂ ರಮೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
1: ನಮಸ್ತೆ. ಮೇಡಮ್,
0: ಸರ್, ಈಗ ಉದ್ಯೋಗಸ್ಥ ಮಹಿಳೆಗಾಗಿ ವಿಶೇಷ ಕಾನೂನುಗಳು, ವಿಶೇಷ ಸವಲತ್ತುಗಳು ಬೇಕು. ಯಾವ ಕಾರಣಕ್ಕಾಗಿ ಈ ಒಂದು ವಿಶೇಷ ಕಾನೂನು, ವಿಶೇಷ ಸವಲತ್ತುಗಳು ಬೇಕು ಅಂತ ಸರ್?
1: ಮೊದಲನೇದಾಗಿ, ಯಾವಾಗ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನಗಳ ಒಂದು ಸೌಲಭ್ಯಗಳು ಬಂದಾಗ ಯಾವ ಯಾವ ಸ್ಥಳಗಳಲ್ಲಿ ಕೆಲಸ ಮಾಡಬೇಕಾಗಿದೆಯೋ ಪುರುಷನಿಗೆ ಸರಿಸಮಾನವಾಗಿ ಈ ದಿವಸ ಮಹಿಳೆಯರು ಸಹ ಕಾರ್ಯದಲ್ಲಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾಗಿ ಅವರ ಸುರಕ್ಷತೆಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನೇಕ ರೀತಿಯಾದ ಕಾನೂನುಗಳನ್ನ ಈಗಾಗಲೇ ಜಾರಿಗೆ ತಂದಿದೆ. ಅವು ಈಗಲೂ ಅಸ್ತಿತ್ವದಲ್ಲಿವೆ. ಉದಾಹರಣೆ ನಿಮಗೆ ಹೇಳಬೇಕು ಅಂತಂದ್ರೆ, ಆ ಮಹಿಳೆಯನ್ನು ಹಿಂಬಾಲಿಸದರೆ ಶಿಕ್ಷೆ, ಅದಕ್ಕೂ ಒಂದು ಕಾನೂನು ಇದೆ. ಇವತ್ತು ಎಲ್ಲರೂ ನಾವು ನಮ್ಮ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಕೆಲಸದಲ್ಲಿ ಸ್ಥಳದಲ್ಲಿ ಕಿರುಕುಳ ಕೊಡ್ತಕ್ಕಂತ ಸಂದರ್ಭ ಇದ್ರೆ ಅದಕ್ಕೂ ಸಹ ಒಂದು ಕಾನೂನು ಇದೆ. ಅದೇ ರೀತಿಯಾಗಿ ಈಗಾಗಲೇ ನಿಮಗೆ ಗೊತ್ತಿರೋದು, ಕೌಟುಂಬಿಕ ಹಿಂಸಾಚಾರದ ವಿರುದ್ಧ ಹಕ್ಕು ಅದು ಇದೆ, ವರದಕ್ಷಿಣೆ ವಿರುದ್ಧ ಕಾಯ್ದೆ ಇದು ಇದೆ. ಇದು ಸಮಾಜವಾಗಿ ಗುರುತಾಗ್ತಕ್ಕಂಥದ್ದು. ಆದ್ರೆ ಈ ಎಲ್ಲದರ ಜೊತೆನಲ್ಲಿ ಮಹಿಳೆಯರಿಗೆ ಉಚಿತ ಕಾನೂನು ಶಿಬಿರಗಳು ನಡೀತಾ ಇದೆ, ಕಾನೂನಿನ ಒಂದು ವ್ಯವಸ್ಥೆ ಸಹ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಅದ್ರ ಜೊತೆಗೆ ಅನಾಮಧೇಯ ಹಕ್ಕು ಅಂತಕ್ಕಂಥದ್ದು ಒಂದು ಇದೆ, ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಉದ್ಯೋಗಸ್ಥ ಸ್ಥಳದಲ್ಲಿ ಕಾರ್ಯ ಮಾಡತಕ್ಕಂಥ ಸ್ಥಳದಲ್ಲಿ ಏನಾದರೂ ತೊಂದರೆ ಆದ್ರೆ ಅಥವಾ ಸಹೋದ್ಯೋಗಿಯಿಂದ ಕಿರುಕುಳ ಆಗ್ತಾ ಇದ್ರೆ ಆ ಹತ್ತಿರದಲ್ಲಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಮುಂದೆ, ಪೊಲೀಸ್ ಸ್ಟೇಷನ್ ಅಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ನೇರವಾಗಿ ಹೋಗಿ ನನಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಟ್ಟಾಗ ಅವರ ನೇರವಾಗಿ ಕಾನೂನು ಕ್ರಮ ಕೈಗೊಳ್ತಕ್ಕಂಥ ಸಂದರ್ಭಗಳು ಇದೆ. ಇಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಸಹೋದರಿಯರು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದನ್ನ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ.
0: ಸರ್, ಈಗ ಉದ್ಯೋಗಸ್ಥ ಮಹಿಳೆಗಾಗಿಯೇ ಇರುವಂತಹ ಕಾನೂನುಗಳು ಯಾವ್ಯಾವು ಸರ್?
1: ಮಹಿಳೆಯರಿಗಾಗಿ ಇರ್ತಕ್ಕಂಥದ್ದು ಅಂತಂದ್ರೆ, ಮೊದಲನೇದಾಗಿ ರಾತ್ರಿ ಪಾಳೆಯದಲ್ಲಿ ಮಹಿಳೆಯರ ಸುರಕ್ಷತೆ, ಆ ನಂತರ ಹೆರಿಗೆ ಭತ್ತೆ, ನಂತರ ಅವರಿಗೆ ಆ ಒಂದು ಸಮಯದಲ್ಲಿ ಯಾವಾಗ ಆ ಒಂದು ರಾತ್ರಿ ಪಾಳೆಗಳೆಲ್ಲ ಒಂದೊಮ್ಮೆ ನೌಕರರಿಗೆ ಕೆಲಸಗೆ ಏನಾಗ್ತದೆ, ಸರ್ಕಾರಿ ಸಮಯ ಇರೋದಿಲ್ಲ, ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ಉದ್ಯೋಗಸ್ಥರು ಈ ರೀತಿ ಸಂದರ್ಭ ತಗೊಂಡಾಗ ಅವರಿಗೆ ಆಗಿರ್ತಕ್ಕಂಥ ಸುರಕ್ಷತೆಯನ್ನು ಮಾಡಬೇಕಾಗಿರ್ತಕ್ಕಂಥ ಕಾನೂನು ಇದೆ. ಅವರಿಗೆ ಆರೋಗ್ಯವನ್ನು ಕಲ್ಪಿಸಿಕೊಡಬೇಕು, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ, ಅದು ಎಲ್ಲ ರೀತಿಯಾದ ವ್ಯವಸ್ಥೆಗಳು, ಖಾಸಗಿ ಜೀವಿತ ಆಗಿರಬಹುದು ಅಥವಾ ಒಂದು ಉದ್ಯೋಗದ ಕಾರ್ಯಗಳಲ್ಲೂ ಸಹ ಯಾವುದೇ ರೀತಿ ಅಡಚಣೆ ಆಗದ ರೀತಿಯಲ್ಲಿ ಸುರಕ್ಷತೆಯನ್ನ ಭದ್ರತೆಯನ್ನು ಒದಗಿಸಿಕೊಡತಕ್ಕಂಥ ರೀತಿಯಲ್ಲಿ ಕಾನೂನುಗಳು ಇವತ್ತು ಬಂದಿದ್ದಾವೆ. ಅದೇ ರೀತಿಯಾಗಿ ನಾವು ನೋಡ್ತೀವಿ ಅಂತಂದ್ರೆ, ರಾತ್ರಿ ಸಮಯದಲ್ಲಿ ಬಂಧಿಸದಿರುವ ಹಕ್ಕು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಘಟನೆ ಆಗಿರುತ್ತೆ. ಸಪೋಸ್ ಒಂದು ಸಹೋದರಿ ತಪ್ಪು ಮಾಡಿದಾಳೆ, ಅವ್ರನ್ನ ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅನ್ನೋದಾದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಅವ್ರನ್ನ ಬಂಧಿಸುವ ಹಾಗಿಲ್ಲ. ಅವನ್ನ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ಇಟ್ಕೋಬೇಕು, ಇಲ್ಲದೆ ಇದ್ದವ್ರನ್ನ ಪೊಲೀಸ್ ಸ್ಟೇಷನ್ ಇಟ್ಕೊಳಕ ರೀತಿಯಲ್ಲಿ ಇಲ್ಲ. ಇದನ್ನ ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿಗೆ ಮತ್ತೊಂದು ಕಾನೂನು ಅಂತಂದ್ರೆ, ನಾವು ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಗೆ ಆಗ್ಲೇ ಹೇಳ್ಕೊಟ್ಟೆ, ಖಾಸಗಿ ರಕ್ಷಣೆಯ ಹಕ್ಕು ಅಂತ ಹೇಳ್ಬಿಟ್ಟು. ಇದರರ್ಥ ಯಾರಾದ್ರೂ ಮಹಿಳೆ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಪ್ರತಿರೋಧ ಮಾಡೋದಕ್ಕೆ ಆ ಸಮಯದಲ್ಲಿ ಏನಾದರೂ ಒಂದು ಘಟನೆ ಆದ್ರೆ, ಸಪೋಸ್ ಹೇಗೆ ಅಂತಂದ್ರೆ ಸಹಜವಾಗಿ ನಡೀತಕ್ಕಂಥದ್ದೇ, ಅತ್ಯಾಚಾರ ಮಾಡಕ್ ಬಂದಿದ್ದಾನೆ, ಕಾಡಿಸ್ತಾ ಇದ್ದಾರೆ ಅಥವಾ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ, ಹಿಂಗಾಗ್ತಾ ಇದೆ ಅಂತಂದಾಗ ಅವಳು ಆಯುಧಗಳನ್ನು ಉಪಯೋಗಿಸಿ ತನ್ನ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಹಕ್ಕು ಅವಳಿಗೆ ಕೊಡಲ್ಪಟ್ಟಿದೆ. ಅದನ್ನು ಅವಳು ಉಪಯೋಗಿಸ್ಕೋಬಹುದು, ಅದನ್ನೇ ಖಾಸಗಿ ರಕ್ಷಣೆಯ ಹಕ್ಕು. ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಒಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದಕ್ಕೆ ಅವಳಿಗೆ ಅಧಿಕಾರ ಇದೆ, ಕಾನೂನು ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ.
0: ಸರಿ, ಇವಾಗ ತಾವು ಹೇಳಿದ್ರಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಅವರದೇ ಆದಂತಹ ಕಾನೂನು ಇದೆ ಅಂತ ಹೇಳಿದ್ರಿ. ಆದ್ರೆ ಕಾನೂನನ್ನ ಮೀರಿ ಈಗ ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡಬಾರದು ಹೆಣ್ಮಕ್ಳು ಅಂತ ತಾವು ಹೇಳಿದ್ರಿ, ಆದ್ರೆ ಆ ಕಾನೂನನ್ನ ಮೀರಿ ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡುವುದಾಗಿರಬಹುದು ಅಥವಾ ಸಮಯವನ್ನ ಮೀರಿ ಕೆಲಸವನ್ನ ಕೊಡುವುದಾಗಿರ್ಬೋದು, ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಇರುತ್ತೆ, ಅವರು ಯಾವ ರೀತಿ ಇದನ್ನ ಅನುಸರಿಸಬೇಕು ಅಂತ?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಾನೂನು ಉಲ್ಲಂಘನೆ ಆಗಿದೆ ಅಂತ ಯಾರು ನಮಗೆ ಹೇಳ್ಬೇಕು? ಆದಂತ ವ್ಯಕ್ತಿನೇ ಬಂದು ನನಗೆ ಹೇಳ್ಬೇಕು. ನನಗೆ ಗೊತ್ತಾಗೋದಿಲ್ಲ, ನಿಮಗೂ ಗೊತ್ತಾಗೋದಿಲ್ಲ ಯಾವ ವ್ಯಕ್ತಿ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಖಾಸಗಿ ಕಂಪನಿಯಲ್ಲಿ ಮಾಡ್ತಕ್ಕಂತ ಸಹೋದರಿಗೆ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಆಕೆ ಮುಂದೆ ಬಂದು, ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಸ್ತ್ರೀಯರು ಮುಂದೆ ಬಂದು ಯಾವುದೇ ಕಾರಣಕ್ಕೂ ಕೆಲವೊಮ್ಮೆ ಹೇಳುದಿಲ್ಲ. ಸುಮಾರು 60% ಸ್ತ್ರೀಯರು, ಉದ್ಯೋಗಸ್ಥ ಸ್ತ್ರೀಯರು, ಮಹಿಳೆಯರು ಅವರು ಏನು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮುಂದೆ ಬರಕ್ಕೆ ಎದುರ್ತಾರೆ. ಅವ್ರ ಮುಂದೆ ಬಂದು ಹೇಳಿದಾಗ, ತಮ್ಮ ಹೇಳಿಕೆ ಕೊಟ್ಟಾಗ, ನನಗೆ ಈ ರೀತಿ ಆಗ್ತಾ ಇದೆ ಅಂತಂದಾಗ, ನಿಜವಾಗಿ ಕಾನೂನು ಬಹಳ ಕಠಿಣವಾದ ಕಾನೂನು ಇದೆ ಮತ್ತು ಕಠಿಣವಾದ ಶಿಕ್ಷೆಯನ್ನು ಅನೇಕ ನ್ಯಾಯಾಲಯಗಳು ಈಗಾಗಲೇ ವಿಧಿಸಿವೆ. ಹಾಗಾಗಿ ಸ್ತ್ರೀಯರು ಮುಂದೆ ಬಂದು ಅವ್ರಿಗೆ ಆಗ್ತಕ್ಕಂತ ಸಮಸ್ಯೆಗಳ ಕುರಿತಾಗಿ ಹೇಳಿಕೆ ಕೊಟ್ಟಾಗ ಅದನ್ನ ನೇರವಾಗಿ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇದೆ.
0: ಸರಿ, ಇವಾಗ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕ ಮಹಿಳೆಯರಿಗೆ ಅವರಿಗೆ ಆದಂತಹ ಕಾನೂನು ಏನಾದರೂ ಇದೆಯಾ?
1: ನಿಜವಾಗಿ ಕಾರ್ಮಿಕರಿಗೆ ಸರ್ಕಾರದಿಂದ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸವಲತ್ತುಗಳು ಬಹಳ ಇದ್ದಾವೆ. ಇದನ್ನು ಅವರು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಅವರಿಗೆ ಒಂದು ಸರ್ಕಾರದಿಂದ ಒಂದು ಐಡೆಂಟಿ ಕಾರ್ಡ್ ಕೊಡ, ಆಧಾರ್ ಕಾರ್ಡ್ ತರ ಅವರಿಗೆ ಕಾರ್ಮಿಕರಿಗೆ ಒಂದು ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಅವರ ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ, ಅವ್ರ ಕುಟುಂಬಸ್ಥರಿಗೂ ಅನುಕೂಲ ಆಗ್ತಾ ಇದೆ, ಅದರಲ್ಲಿ ಅವರಿಗೆ ವಿಮೆ ಪಾಲಿಸಿನೂ ಸಹ ಇರ್ತಾ ಇದೆ, ಜೊತೆಗೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೂ ಸಹ ಆ ಒಂದು ಕಾರ್ಡಿನ ಮೂಲಕ ಅವಕಾಶಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಆ ಕಾರ್ಮಿಕರು ಅದನ್ನು ಉಪಯೋಗಿಸಿಕೊಳ್ಬೇಕು. ಅದಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಅವರೊಂದು ಐಡಿ ಕಾರ್ಡ್ ಅನ್ನು ಕೊಡುವುದಕ್ಕಾಗಿ ಒಂದು ಸಪರೇಟ್ ಒಂದು ಖಾನೆ, ಒಂದೇನಂತಂದ್ರೆ ಒಂದು ಶಾಖೆಯನ್ನೇ ತೆಗೆದಿದ್ದಾರೆ. ಆ ಶಾಖೆಗೆ ಸಂಪರ್ಕಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಾಗದ ಪತ್ರಗಳನ್ನು ಒದಗಿಸಿಕೊಟ್ಟಾಗ ಅವರು ಅದನ್ನು ಐಡಿ ಕಾರ್ಡ್ ಪಡೆದುಕೊಂಡು ಬಿಟ್ಟು ಅದನ್ನು ಉಪಯೋಗ ತೆಗೆದುಕೊಳ್ಬಹುದು. ಅವಕಾಶ ಇದೆ ಅದರಲ್ಲಿ.
0: ಸರಿ, ಇನ್ನು ರಾಜ್ಯ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ, ಹಾಗೇನೆ ಕೇಂದ್ರ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ ಅವರದೇ ಆದಂತಹ ಹಕ್ಕುಗಳು, ಹಾಗೇನೆ ಕಾನೂನು, ಅವರಿಗೆ ಆದ ಕಾನೂನು ಏನಾದರೂ ಇದೆಯಾ ಸರ್?
1: ಇದೆ ರೀ, ಸಾಕಷ್ಟು ಇದೆ. ಅಂದ್ರೆ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರಿಗೆ ಅವರಿಗೆ ಎಲ್ಲಾ ರೀತಿಯಾದ ಸೌಲಭ್ಯಗಳಿದಾವೆ. ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ, ಇಂಥದ್ ಇಲ್ಲ ಅನ್ನಂಗಿಲ್ಲ. ಈ ಒಂದು ಈಗ ಅವರಿಗೆ ಅವ್ರು ಏನೋ ತಮ್ಮ ತಂದೆ ತಾಯಿ ಮತ್ತು ಕುಟುಂಬಕ್ಕಾಗಿ ಏನೋ ಅವರು ಮೆಡಿಕಲ್ ಎಕ್ಸ್ಪೆನ್ಸ್ ಮಾಡಿರ್ತಾರೆ, ಅದನ್ನ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಇದೆ. ಈಗಲೂ ಸಹ ಅದು ಈಗಲೂ ಜಾರಿಯಲ್ಲಿದೆ. ಹಾಗೆ ಮಹಿಳೆಯರಿಗೆ, ಒಬ್ಬ ಸಹೋದ್ಯೋಗಿ ಸರ್ಕಾರಿ ನೌಕರಿ ಕೆಲಸ ಮಾಡಬೇಕಾದ್ರೆ ಉನ್ನತ ಅಧಿಕಾರಿ ಏನಾದರೂ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದಾಗಿರ್ಲಿ, ಅಥವಾ ಬರೆಯವ್ರನ್ನ ನಿಮಗೆ ನಿಜ ಹೇಳೋದು ಅಂತಂದ್ರೆ ಕಣ್ಣಿಂದ ಕೆಟ್ಟದಾಗಿ ನೋಡ್ತಕ್ಕಂಥದ್ದಕ್ಕೂ ಸಹ ಶಿಕ್ಷೆ ಅನ್ನೋದನ್ನ ಇವತ್ತು ಭಾರತದ ಕಾನೂನು ಸರ್ವೋಚ್ಚ ನ್ಯಾಯಾಲಯ ಅದನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ಮಹಿಳೆಯರು ಸ್ವಲ್ಪ ಮುಂದೆ ಬಂದು ತಮ್ಮ ಆಗ್ತಕ್ಕಂತ ನೋವುಗಳನ್ನ, ತಮಗೆ ಆಗ್ತಕ್ಕಂತ ವೇದನೆಗಳನ್ನ, ತಾವು ಅನುಭವಿಸ್ತಕ್ಕಂತ ಕಷ್ಟಗಳನ್ನ ಅವ ಸಂಬಂಧಪಟ್ಟ ಉನ್ನತಾಧಿಕಾರಿಗಳಿಗಾಗಲಿ ಅಥವಾ ಬಹಳ ಚೆನ್ನಾಗಿ ಹೇಳ್ತಾನೆ, ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ, ನ್ಯಾಯಾಧೀಶರ ಮುಂದೆ ನನಗೆ ಈ ರೀತಿ ಆಗ್ತಾ ಇದೆ ಅಂತಂದಾಗ ನೇರವಾಗಿ ಕ್ರಮ ಕೈಗೊಳ್ತಕ್ಕಂಥದ್ದಕ್ಕೆ ಅವಕಾಶಗಳು ಬಹಳ ಇದಾವೆ.
0: ಸರ್, ಇನ್ನು ಈ ಒಂದು ಕೂಲಿ ಕಾರ್ಮಿಕರಿಗಾಗಿರ್ಬಹುದು ಅಥವಾ ಮನೆ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಿಗಾಗಿರ್ಬಹುದು, ಇವರಿಗೆ ಯಾವ ರೀತಿ ರಕ್ಷಣೆ ಇದೆ?
1: ಅವರಿಗೂ ಕಟ್ಟಡ ಕಾರ್ಮಿಕರಿಗಾಗಿನೇ ಒಂದು ಸಪರೇಟ್ ಒಂದು ಇಲಾಖೆ ತೆಗೆಯಲ್ಪಟ್ಟಿದೆ. ಈ ಕಟ್ಟಡ ಕೂಲಿ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರು ಅಂತ ಒಂದೇ, ಜಮೀನಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇವರು ಮನೆ ಕಟ್ಟಕ್ ಹೋಗ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಇವ್ರಿಗೆ ಇರ್ತಕ್ಕಂತ ಸೌಲಭ್ಯಗಳು ಒಂದೇ ರೀತಿಯಾಗಿರ್ತಕ್ಕಂಥದ್ದಿದೆ. ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾ ಇದ್ದಾರೆ, ಹಾಗೂ ಉಚಿತವಾದ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಹಾಗೂ ಉಚಿತವಾಗಿ ಅವರು ಯಾವುದೇ ರೀತಿಯಾದ ಸ್ವ ಉದ್ಯೋಗದಲ್ಲಿ ತೊಡಗಿಕೊಳ್ಳೋದಕ್ಕೆ ಹಣಕಾಸಿನ ಸಹಾಯವನ್ನು ಸಹ ಸರ್ಕಾರ ಅವರಿಗೆ ಒದಗಿಸಿಕೊಡ್ತಾ ಇದೆ. ಸಪೋಸ್ ಅವರು ಖಾಸಗಿ ಉದ್ಯೋಗ ಮಾಡ್ತಕ್ಕಂಥ ಸ್ವಲ್ಪ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಸಣ್ಣ ಕೈಗಾರಿಕೆಗಳಲ್ಲಿ ಅಥವಾ ಗೃಹ ಕೈಗಾರಿಕೆ ಅಂತ ಹೇಳ್ತಾರಲ್ಲ, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಅಥವಾ ತಯಾರಿ ಮಾಡ್ತಕ್ಕಂಥದ್ದು, ಆ ಕಾರ್ಖಾನೆ ಮಾಡೋದಕ್ಕೂ ಸಹ ಅವ್ರಿಗೆ ಅವಕಾಶವನ್ನು ಕೊಡ್ತಾ ಇದೆ ಕಾನೂನು. ಇವತ್ತು ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಜನರು.
0: ಸರ್, ಇನ್ನು ಉದ್ಯೋಗಸ್ಥ ಮಹಿಳೆ ಅತ್ಯಂತ ಪ್ರಮುಖವಾಗಿ ಒಂದು ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಲೈಂಗಿಕ ಕಿರುಕುಳ. ಸರ್, ಇದನ್ನ ಅವಳು ಎದುರಿಸ್ತಾನೆ ಇರ್ತಾಳೆ. ಈ ಒಂದು ಲೈಂಗಿಕ ದೌರ್ಜನ್ಯದ ವಿರುದ್ಧ ಅವಳು ಧ್ವನಿ ಎತ್ತಿದ್ರು ಸಹ ಅವಳಿಗೆ ಎಲ್ಲಿ ನಾನು ಕೆಲಸವನ್ನ ಕಳೆದುಕೊಳ್ತೀನೋ ಅನ್ನುವಂತಹ ಭಯ ಅವಳನ್ನ ಕಾಡ್ತಾ ಇರುತ್ತೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್?
1: ಬಹಳ ಜಟಿಲವಾದ ಪ್ರಶ್ನೆ ಇದು. ಹೇಗೆ ಅಂತಂದ್ರೆ, ನಮ್ಮ ಸಹೋದರಿಯರು ಯಾವ ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮೊದಲು ಅವರು ತಮ್ಮ ಭದ್ರತೆಗಾಗಿ, ತಮ್ಮ ಸುರಕ್ಷತೆಗಾಗಿ ತಾವೇ ಕೆಲವೊಂದು ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವು ಹೇಗೆ ಅಂತಂದ್ರೆ, ಈಗ ಪ್ರತಿಯೊಂದು ಸ್ಥಳದಲ್ಲಿ ಸಿಸಿ ಕ್ಯಾಮರಾಗಳನ್ನ ಅಳವಡಿಸ್ತಾ ಇದ್ದಾರೆ. ಮೊದಲು ಅವ್ರ ಕೆಲ್ಸಕ್ಕೆ ಹೋಗಿದ ತಕ್ಷಣ ಅವರು ಮೊದಲು ಒಂದು ಸೂಕ್ಷ್ಮ ಗಮನಿಸ್ಕೊಳ್ಬೇಕು, ನಾನು ಹೋಗ್ತಕ್ಕಂಥ ಸ್ಥಳದಲ್ಲಿ ಹಾಕಿರ್ತಕ್ಕಂಥ ಸಿಸಿ ಕ್ಯಾಮ್ರಾ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಅವಳು ಮೊದಲು ಗಮನಿಸ್ಕೊಳ್ಬೇಕು. ಯಾವುದೇ ಸಂದರ್ಭ ಬಂದ್ರೂ ಅವಳು ಹೆಚ್ಚಾಗಿ ಯಾವುದೇ ವ್ಯಕ್ತಿ ಬಂದಾಗ ಎಲ್ಲಿ ಸಿಸಿ ಕ್ಯಾಮ್ರಾ ಇದೆಯಾ, ಅದು ಕವರ್ ಆಗ್ತಾ ಇದೆ, ಆ ಸ್ಥಳದಲ್ಲೇ ಹೋಗಿ ನಿಂತು ಕೆಲವೊಂದು ಕಾರ್ಯಗಳನ್ನು ಮಾಡೋದು, ಮಾತಾಡೋದು, ಪ್ರತಿರೋಧ ಮಾಡಿದಾಗ ಎರಡು ರೀತಿಯಾಗಿ, ಒಂದು ಸಾಕ್ಷಿ ಸಿಗುತ್ತೆ ಅಂತಕ್ಕಂಥದ್ದು ಒಂದು, ಎರಡನೇದಾಗಿ ಯಾವುದೇ ಸಮಯದಲ್ಲಿ ಅದನ್ನು ತೆಗೆದು ನೋಡಿದಾಗ ಯಾವ ವ್ಯಕ್ತಿ ಯಾವ್ದು ಮಾಡಿದಾನೆ ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತದೆ. ಮೂರನೇದಾಗಿ ನಾವು ಇನ್ನೊಂದು ನಮಗೆ ಹೇಳಕ್ ಇಷ್ಟಪಡ್ತೇನೆ, ಸ್ತ್ರೀಯರು ಕೆಲವೊಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು. ಅಂತಂದ್ರೆ ಪ್ರತಿರೋಧ ಒಡ್ಡಬೇಕು. ನಮ್ಮ ಬಹಳ ಬೇಗ ಅದನ್ನ ಒಂದು ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಒಂದು ಅವರು ತಮ್ಮ ಹತ್ತಿರದಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗಾಗಲಿ, ತಮ್ಮ ಮನೆಯವರಿಗಾಗಲಿ, ತಮ್ಮ ಸ್ನೇಹಿತರಿಗಾಗಲಿ, ಅಥವಾ ತಮ್ಮ ಮೇಲಾಧಿಕಾರಿಗಳು, ಒಬ್ಬನೇ ಇರೋದಿಲ್ಲ. ಈಗ ತಹಶೀಲ್ದಾರ್ ಇದ್ದಾರೆ ಅಂತಂದ್ರೆ, ಫಾರ್ ಉದಾಹರಣೆ ಹೇಳ್ತಾ ಇದ್ದೀನಿ, ತಹಶೀಲ್ದಾರ್ ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ಅಸಿಸ್ಟೆಂಟ್ ಕಮಿಷನ್ ಇರ್ತಾರೆ, ಉಪ ವಿಭಾಗಾಧಿಕಾರಿ ಇರ್ತಾನೆ, ಅವ್ರ ಮೇಲೆ ಡೆಪ್ಯೂಟಿ ಕಮಿಷನರ್ ಇರ್ತಾರೆ. ತಹಶೀಲ್ದಾರ್ ಮಾಡಿರ್ತಕ್ಕಂಥ ಕಾರ್ಯನ ಕೇಳೋದಿಲ್ವಾ? ನೇರ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ, ನಾನು ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ, ನನಗೆ ಈ ರೀತಿ ಆಗ್ತಾ ಇದ್ದೇನೆ ಅಂತಕ್ಕಂಥ ಸ್ವತಂತ್ರವಾಗಿ ಮುಕ್ತವಾಗಿ ಮಹಿಳೆ ಆ ಸಹೋದರಿ ಎಕ್ಸ್ಪ್ರೆಸ್ ಮಾಡಿದಾಗ ಅದರ ಬಗ್ಗೆ ಕ್ರಮ ಕೈಗೊಳ್ತಕ್ಕಂಥದ್ದು ಇರ್ತದೆ. ಯಾವಾಗ ಉನ್ನತಾಧಿಕಾರಿಗಳ ಗಮನಕ್ಕೆ ನನಗೆ ಈ ರೀತಿ ಆಗ್ತಾ ಇದೆ ಅಂತ ಹೋಗುತ್ತೋ, ತಕ್ಷಣವಾಗಿ ಅದನ್ನು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಆಗ್ತದೆ. ಇದನ್ನು ಮಹಿಳೆಯರು ಬಹಳ ಮುಖ್ಯವಾಗಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಕಳಕಳಿಯಿಂದ ಅವರಲ್ಲಿ ವಿನಂತಿಸಿಕೊಳ್ತೇನೆ.
0: ಸರ್, ಈಗ ಲೈಂಗಿಕ ದೌರ್ಜನ್ಯ ಅಂದ್ರೆ ಅದು ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ, ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇರ್ತಾರೆ, ಇದೇ ಕಿರುಕುಳ ಲೈಂಗಿಕ ದೌರ್ಜನ್ಯ ಅಂತ ಕಂಡುಹಿಡಿಯೋದು ಹೇಗೆ, ಯಾವ ರೀತಿ ಇರುತ್ತೆ ಅಂತ?
1: ಲೈಂಗಿಕ ದೌರ್ಜನ್ಯ ಅಂತಕ್ಕಂಥದ್ದು ಮೇಡಮ್ ಅದು ಒಂದೇ ರೀತಿಯಲ್ಲಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ನನ್ನ ಒಬ್ಬ ಸ್ತ್ರೀಯನ್ನ ಹಿಂಬಾಲಿಸಿಕೊಂಡು ಹೋದ್ರು ಅದು ಲೈಂಗಿಕ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಆಗ್ತದೆ. ನನಗೆ ಅವನು ಏನು ಮುಟ್ಟೋದು ಬೇಡ, ನೋಡೋದು ಬೇಡ, ಬರೀ ಅವನು ಕೆಟ್ಟ ದೃಷ್ಟಿಯಿಂದ ನನ್ನ ನೋಡ್ತಾ ಇದ್ದಾನೆ ಅಂತಕ್ಕಂಥದ್ದು ಕಂಡು ಬಂದರೂ ಸಹ ಅದು ಲೈಂಗಿಕ ದೌರ್ಜನ್ಯ ಅಂತ ಅನಿಸ್ತದೆ. ಅಥವಾ ನನ್ನ ಬಗ್ಗೆ, ಸ್ತ್ರೀಯ ಬಗ್ಗೆ ಹಾಕೊಂಡಿರ್ತಕ್ಕಂಥ ಬಟ್ಟೆಗಳ ಬಗ್ಗೆ ಆಗಲಿ, ಅವಳ ನಡವಳಿಕೆ ಬಗ್ಗೆ ಆಗಲಿ, ಅವಳ ಕ್ಯಾರೆಕ್ಟರ್ ಬಗ್ಗೆ ಅಲ್ಲಿ ಬರೀ ನಾನು ಮಾತನಾಡಿದರೆ, ಓದೋದು ಬರೆಯೋದು ದೂರ ಮಾತನಾಡಿದ್ರು ಸಹ ಅದು ಲೈಂಗಿಕ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಆಗ್ತಾ ಇದೆ. ಇದು ಇದಕ್ಕೋಸ್ಕರ ಅನೇಕ ಬಾರಿ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಎತ್ತಿಡಿದಿದೆ ಮತ್ತು ಶಿಕ್ಷೆಯನ್ನು ಸಹ ಕೊಟ್ಟಿದೆ. ಹಾಗಾಗಿ ಸ್ತ್ರೀಯರು ಮುಂದೆ ಬರಬೇಕು. ಇಲ್ಲಿ ಲೈಂಗಿಕ ದೌರ್ಜನ್ಯ ಇದೇ ರೀತಿಯಾಗಿ

0: ಇರುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ. ಅದು ಈಗ ಆಗಿದೆ ಅನ್ನೋದನ್ನ ನಿಮಗೆ ಒಂದು ಈ ಸಮಯ ಒಂದು ಉದಾಹರಣೆ ಹೇಳಕ್ ಇಷ್ಟಪಡ್ತೇನೆ. ನಿಮಗೆ ಮಲಯಾಳಂ ನಲ್ಲಿ ಒಂದು ಪಿಕ್ಚರ್, ನೀರು ಅಂತಕ್ಕಂತ ಒಂದು ಪಿಕ್ಚರ್ ಇದೆ. ಆ ಪಿಕ್ಚರ್ ನಲ್ಲಿ ಮೇಡಮ್ ಎರಡು ನಿಮಿಷದಲ್ಲಿ ಹೇಳ್ತೇನೆ ಅದನ್ನ. ಈ ಒಂದು ಚಲನಚಿತ್ರದಲ್ಲಿ ಒಬ್ಬ ಕುರುಡಿ ಸ್ತ್ರೀಗೆ ಅತ್ಯಾಚಾರ ಆಗ್ತಕ್ಕಂಥದ್ದನ್ನ ಅದನ್ನ ಯಾರು ತಗೊಳ್ಳೋದಿಲ್ಲ. ಅವಳು ಕೇಸ್ ನಲ್ಲಿ ಒಬ್ಬ ಅಡ್ವೊಕೇಟ್ ತಗೊಂಡ್ಬಿಟ್ಟು ಕೇಸ್ ನಡೆಸ್ತಾನೆ, ಕೋರ್ಟ್ ನಲ್ಲಿ ಸಹ ಬಂದು ನಿಲ್ತಾನೆ, ಉನ್ನತವಾದ ಅಧಿಕಾರಿ ಇರ್ತಾನೆ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರ್ತಕ್ಕಂಥ ಅಕ್ಯೂಸ್ಡ್ ಇರ್ತಾನೆ. ಅವನು ಹೇಗೆ ಮಾಡ್ತಕ್ಕಂತ ಅವಳು ಹೇಳ್ತಾಳೆ. ಅವಳಿಗೆ ಸ್ತ್ರೀಯರಿಗೆ ಒಂದು ವಿಶೇಷವಾದ ಜ್ಞಾನ ದೇವರು ಕೊಟ್ಟಿದ್ದಾನೆ. ಏನಪ್ಪಾ ಅಂತಂದ್ರೆ ಅವಳು ಆ ಸಮಯದಲ್ಲಿ ಏನ್ ಮಾಡ್ತಾಳೆ ಅಂತಂದ್ರೆ ಆ ಪಿಕ್ಚರ್ ನಲ್ಲಿ ತೋರಿಸಿರ್ತ ಇದು ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಆ ಚಲನಚಿತ್ರ ತೋರಿಸಿದ್ದಾರೆ. ಸಾರ್ವಜನಿಕರು ಇದನ್ನು ಕೇಳ್ತಕ್ಕಂಥವ್ರಿಗೂ ನಿಮಗೂ ಒಂದು ಗಮನ, ಆ ಒಂದು ಚಲನಚಿತ್ರ ಒಮ್ಮೆ ನೀವು ನೋಡ್ರಿ. ನೇರು ಅಂತಕ್ಕಂಥದ್ದು ಒಂದು ಮಲಯಾಳಂ ಚಿತ್ರ, ಓಕೆ. ಇದರಲ್ಲಿ ಏನಿದೆ ಅಂತಂದ್ರೆ ಬಹಳ ಮುಖ್ಯವಾಗಿ ಕುರುಡ ಸ್ತ್ರೀಗೆ ಆಗ್ತಕ್ಕಂಥ ಅತ್ಯಾಚಾರವನ್ನ ಅವ್ ಹೇಗೆ ಶಿಕ್ಷೆಗೆ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವಳಿಗೊಂದು ಜ್ಞಾನ ಇರುತ್ತೆ, ಏನಪ್ಪಾ ಅಂತಂದ್ರೆ ಅವಳ ಸ್ಪರ್ಶದಿಂದ ಆ ವ್ಯಕ್ತಿ, ಯಾವ ವ್ಯಕ್ತಿ ಅವಳನ್ನ ಮುಟ್ಟಿರ್ತಾನೆ ಆ ವ್ಯಕ್ತಿಯನ್ನ ಒಂದು 3-4 ಸೆಕೆಂಡ್ ಅಥವಾ 5 ಸೆಕೆಂಡ್ ಸ್ಪರ್ಶ ಮಾಡ್ತಿದ್ದಾಗೇನೆ ಆ ವ್ಯಕ್ತಿಯ ರೂಪವನ್ನ ಮಣ್ಣಿನ ಆಕೃತಿಯಲ್ಲಿ ಮಾಡ್ತಕ್ಕಂಥ ಜ್ಞಾನ ಕೊಟ್ಟಿರ್ತಾನೆ. ಈ ಒಂದು ಜ್ಞಾನ ಮಾಡಿನೇ ನ್ಯಾಯಾಲಯ ಕೇಳುತ್ತೆ ಅವನಿಗೆ, ನಿನಗೆ ಯಾರು ಮುಟ್ಟಿದ್ರು ಅಂತಂದಾಗ ಆ ಸಮಯದಲ್ಲಿ ಕೇಳ್ತಾನೆ. ಯಾವ ತಕ್ಷಣದಲ್ಲಿ ಕೂಡ ನಡೀತಕ್ಕಂಥ ಒಂದು ಘಟನೆ ಅದು. ಆ ಪಿಕ್ಚರ್ ನಲ್ಲಿ ಅವ್ನು ಇರ್ತಕ್ಕಂಥ ಹೀರೋನ ಮುಂದೆ ಕೂಡಿಸಿ ಅವನ ಚಿತ್ರ ಮಾಡುವಂತದನ್ನ ಯಾರು ಮುಂದೆ ಕೂಡಿಸ್ತೇನೆ ಗೊತ್ತಾಗೋದಿಲ್ಲ. ಮುಂದೆ ಕೂಡಿಸಿದಾಗ ಆ ಕುರುಡ ಸ್ತ್ರೀ ಏನು ಅತ್ಯಜ ಒಳಗೆ ಹೆಣ್ಣಿರ್ತಾಳೆ, ಯಾವ ವ್ಯಕ್ತಿ ಮುಂದೆ ಕೂಡ್ತಾನೆ ಅವನ ಅದೇ ಚಿತ್ರನ ಯಾಸ್ ಇಟ್ ಈಸ್ ಮಣ್ಣಿನಲ್ಲಿ ಮಾಡಿಬಿಟ್ಟು ನ್ಯಾಯಾಲಯದ ಮುಂದೆ ಕೊಡ್ತಾಳೆ. ಆ ವ್ಯಕ್ತಿ ಬೇರೆ ಯಾರು ಆಗಿರೋದಿಲ್ಲ, ಆ ಅಡ್ವೊಕೇಟ್ ಆಗಿರ್ತಾನೆ. ಅಂತ ಚಿತ್ರ ಅವನು ಗೊತ್ತಾಗುತ್ತೆ ಅವಾಗ. ಅಂದ್ರೆ ಯಾವ ಚಿತ್ರ ಪೊಲೀಸರಿಗೆ ತೋರಿಸ್ಕೊಡ್ತಿಲ್ಲ, ನನಗೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ರೂಪ ಹೆಂಗಿತ್ತು ಅಂತಂದಾಗ ಆ ಅಧಿಕಾರಿಯ ಮಗನೇ ಆಗಿರ್ತಾನೆ ಅಂತಕ್ಕಂಥ ಗೊತ್ತಾಗ್ತದೆ. ಹೀಗಾಗಿ ಸ್ತ್ರೀಯರು ತಮಗೆ ದೇವರು ಬಹಳ ಒಂದು ಸ್ಪೆಷಲ್ ಒಂದು ವಿಶೇಷವಾದ ಒಂದು ಜ್ಞಾನವನ್ನ ತಲಾಂತನವರು ಕೊಟ್ಟಿರ್ತಾನೆ. ಅದನ್ನ ಆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸಂದರ್ಭಾನುಸಾರ ಅದನ್ನು ಕೊಟ್ಟಾಗ ನಿಜವಾಗಿ ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಆಗ್ತದೆ. ಇದಕ್ಕೆ ಅವರು ಸಹ ಸಹಕರಿಸಬೇಕು, ಆಗ ಬಹಳ ಅನುಕೂಲ ಆಗುತ್ತೆ. ಇದನ್ನ ಸ್ತ್ರೀಯರು ಅರ್ಥ ಮಾಡ್ಕೊಳ್ಬೇಕು. ಅಯ್ಯೋ ನಾನು ಕುರುಡ ಇದ್ದೀನಿ, ಕುಂಟಿ ಇದ್ದೀನಿ, ಅಯ್ಯೋ ನನಗೆ ಏನು ಮಾಡಕ್ಕಾಗಲ್ಲ. ಕ್ಷಮಿಸ್ರಿ, ಮಾಡಕ್ಕಾಗಲ್ಲ, ನೀವು ಮಾಡಕ್ಕಾಗುತ್ತೆ. ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಒಂದು ಕುತ್ಕೊಂಡು ಒಬ್ಬರ ಹತ್ರ ಚರ್ಚೆ ಮಾಡಿ ನಿಷ್ಕರ್ಷ ಮಾಡಿ ತಮಗೆ ಆಗಿರ್ತಕ್ಕಂಥ ನೋವು ಅನುಭವಗಳನ್ನು ಹಂಚಿಕೊಂಡಾಗ ಅದಕ್ಕೆ ಹೇಗೆ ನಾವು ಪರಿಹಾರ ಹೇಗೆ ಶಿಕ್ಷೆಗೆ ಒಳಪಡಿಸಬಹುದು ಅನ್ನೋದನ್ನು ಸಹ ಕಾನೂನು ಗುರುತಿಸ್ತದೆ ಮತ್ತು ಅದಕ್ಕೆ ಶಿಕ್ಷೆಯನ್ನು ಕೊಡಲಾಗ್ತದೆ.
1: ಸರ್, ಈಗ ಉದ್ಯೋಗ ಮಾಡುವಂತಹ ಸ್ಥಳಗಳಲ್ಲಿ, ಕಚೇರಿ ಆಗಿರ್ಬಹುದು ಅಥವಾ ಕಂಪನಿ, ಖಾಸಗಿ ಕಂಪನಿ ಆಗಿರ್ಬಹುದು, ಅಂತಹ ಸ್ಥಳಗಳಲ್ಲಿ ಈ ಒಂದು ಉದ್ಯೋಗಸ್ಥ ಮಹಿಳೆಯ ರಕ್ಷಣೆಗಾಗಿ ಅಂತ ಹೇಳಿ ಏನಾದ್ರೂ ಸಮಿತಿ ಏನಾದ್ರೂ ರಚನೆಯನ್ನ ಮಾಡಿರ್ತಾರ ಅಂತ?
0: ಸಹಜವಾಗಿ ಮೇಡಮ್, ಆಯಾ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಪರಿಣಾಮಗಳಲ್ಲಿ ಆ ಕಂಪನಿಗಳಲ್ಲೇ ಒಂದು ರಕ್ಷಣಾ ವೇದಿಕೆ ಅಂತ ಮಾಡ್ಕೊಂಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿನೇ ಸರ್ಕಾರದ ವತಿಯಿಂದನೂ ವುಮನ್ ಪ್ರೊಟೆಕ್ಷನ್ ಸೆಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ತೆಗೆದಿದ್ದಾರೆ, ಪ್ರತಿಯೊಂದು ಇಲಾಖೆನಲ್ಲೂ ಇರುತ್ತೆ ಅದು. ಆ ಒಂದು ಸೆಲ್ಗೆ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ಮೆಸೇಜ್ ಕೊಟ್ಟಾಗ ದುರಂತ ಆಗಿ ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರ ಒದಗಿಸಿಕೊಟ್ಟಿದೆ ಮೇಡಮ್. ಇದೆ ಅದು ಅವಕಾಶ ಇದೆ.
1: ಸರ್, ಈ ರೀತಿ ಮಹಿಳೆ ಏನಾದರೂ ಅತ್ಯಾಚಾರಕ್ಕೆ ಒಳಗಾದ್ಲು ಅಥವಾ ಯಾವ್ದಾದ್ರೂ ಶೋಷಣೆಗೆ ಒಳಗಾದ್ಲು ಅಂದ್ರೆ ಅವಳು ಅಲ್ಲಿ ಆಂತರಿಕವಾದಂತಹ ಸಮಿತಿಯಲ್ಲಿ ಒಂದು ದೂರನ್ನ ಕೊಡದೆ ಅದರ ಬಗ್ಗೆ ಅವಳಿಗೆ ಅರಿವಿಲ್ಲ ಆದ್ರೆ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿ ದೂರನ್ನ ಕೊಡಬಹುದಾ?
0: ಖಂಡಿತವಾಗಿ ಪೊಲೀಸ್ ಸ್ಟೇಷನ್ಗಾದ್ರೂ ಕೊಡಬಹುದು. ಬೇಡಪ್ಪ ಅಂತಂದ್ರೆ ಅದಕ್ಕೋಸ್ಕರ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿಬಿಟ್ಟು, ಮಹಿಳಾ ರಕ್ಷಣಾ ಆಯೋಗ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ಒಂದು ಸಂಸ್ಥೆಯನ್ನ ಆರಂಭ ಮಾಡಿದೆ, ಈಗಲೂ ಚಾಲ್ತಿಯಲ್ಲಿದೆ. ಅದಕ್ಕೆ ಅವರು ಸಂಪರ್ಕ ಮಾಡ್ಕೋಬಹುದು. ಇದು ಬೇಡ ಅಂತಂದ್ರೆ ಯಾವ್ದಾದ್ರು ಒಂದು NGO ಮಕ್ಕಳು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಖಾಸಗಿ ಸಂಸ್ಥೆ ಸಂಘಗಳ ಮೂಲಕವಾಗಿಯೂ ಸಹ ಅವಳು ದೂರನ್ನು ಸಲ್ಲಿಸುವುದಕ್ಕೆ ಇವತ್ತು ಅವಕಾಶ ಮಾಡಿಕೊಡಲಾಗಿದೆ. ಅದು ಆ ರೀತಿನೂ ಅವ್ರು ಮಾಡಬಹುದು.
1: ಸರ್, ಈಗ ಒಂದು ಲೈಂಗಿಕ ಕಿರುಕುಳವನ್ನ ಹೊರತುಪಡಿಸಿ ಬೇರೆ ರೀತಿ ಮಾನಸಿಕ ಕಿರುಕುಳ ಏನಾದ್ರೂ ಅವಳು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಅನುಭವಿಸ್ತಾ ಇದ್ರೆ ಅದಕ್ಕೇನಾದ್ರೂ ಕಾನೂನು ಏನಾದ್ರೂ ಇದೆಯಾ? ಅವಳಿಗೆ ಆ ಕಾನೂನು ರಕ್ಷಣೆಯನ್ನ ಕೊಡುತ್ತಾ?
0: ಮೇಡಮ್, ಅದು ವಾಪಸ್ ಬರ್ತಕ್ಕಂಥದ್ದು ನಾವು ಲೈಂಗಿಕ ದೌರ್ಜನ್ಯ ಕಾಯ್ದೆ ಕೆಳಗಡೆನೆ ಅದು ಅನ್ವಯವಾಗುತ್ತೆ. ಯಾಕಂದ್ರೆ ಮಾನಸಿಕವಾಗಿ ಹಿಂಸೆ ಕೊಡೋದು ಅನ್ನೋದನ್ನ ಅಳತೆ ಮಾಡಕ್ ಆಗೋದಿಲ್ಲ, ಮತ್ತೆ ಅದನ್ನ ಯಾವ ರೀತಿಯಾಗಿ ಅಂತ ಪದಗಳಲ್ಲಿ ಹೇಳಕ್ಕೂ ಆಗೋದಿಲ್ಲ. ಹೆರಾಸ್ಮೆಂಟ್ ಮಾಡೋದಕ್ಕೆ ನನ್ನ ಫೈಲ್ ಒಂದು ಸಿಗ್ನೇಚರ್ ಆಗಬೇಕಾಗಿದೆ, 15 ದಿನ ನಂಗೆ ಒಬ್ಬ ಆಫೀಸರ್ ಇಟ್ಕೊಂಡು ಆಟಾಡಿಸ್ತಾನೆ, ಇಟ್ಸ್ ಒನ್ ಟೈಪ್ ಆಫ್ ಮೆಂಟಲ್ ಟಾರ್ಚರ್. ನಾವು ಹೀಗೆ ಅಂತ ಹೇಳಕ್ ಬರೋದಿಲ್ಲ ಅದನ್ನ. ಆದ್ರೆ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ ತಕ್ಷಣವಾಗಿ ಅದನ್ನ ಉನ್ನತ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ಆ ಸಹೋದರಿಯ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನ ಅವಳು ನಿಭಾಯಿಸಿದಾಗ ಇದನ್ನು ಕಾರ್ಯನಿರ್ವಹಿಸಬಹುದು ಅನ್ನೋದನ್ನ ನಾವು ಹೇಳ್ಬೋದು ಮೇಡಮ್ ಅದನ್ನ.
1: ಸರಿ, ಇತ್ತೀಚಿನ ದಿನಗಳಲ್ಲಿ ಏನಾದರೂ ಈ ಉದ್ಯೋಗಸ್ಥ ಮಹಿಳೆಗಾಗಿ ಸಂಬಂಧಿಸಿದಂತಹ ಕಾನೂನುಗಳು ಮತ್ತು ಹಕ್ಕುಗಳಲ್ಲಿ ಯಾವ್ದಾದ್ರು ಪ್ರಮುಖ ಬದಲಾವಣೆ ಏನಾದರೂ ಆಗಿದೆಯಾ?
0: ಇಲ್ಲ ಮೇಡಮ್, ಅದು ಇತ್ತೀಚಿನಾಗಿ ಬದಲಾವಣೆ ಆಗಿಲ್ಲ. ಆದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಇದರ ಕುರಿತಾಗಿ ಸಾಕಷ್ಟು ತೀರ್ಪುಗಳು ಬಂದಿವೆ. ಒಬ್ಬ ಮಹಿಳೆಗೆ ಆಗ್ತಕ್ಕಂಥ ದೌರ್ಜನ್ಯ ಅನೇಕ ಬಾರಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಉನ್ನತಾಧಿಕಾರಿ

0: ಕಾರ್ಯಗಳಿಗೆ ಪನಿಷ್ಮೆಂಟ್ ಆಗಿರ್ತಕ್ಕಂಥದ್ದು ಕಂಡ್ರೆ ನ್ಯಾಯಾಲಯ ದೌರ್ಜನ್ಯದ ವಿರುದ್ಧವಾಗಿ ಆಗಿರ್ತಕ್ಕಂಥ ಸ್ತ್ರೀಯ ಪರವಾಗಿ ನಿಂತು ಶಿಕ್ಷೆಯನ್ನು ಒಳಪಡಿಸಿದೆ, ಶಿಕ್ಷೆಗೆ ಒಳಪಟ್ಟಿದ್ದಾರೆ ಆಲ್ರೆಡಿ ಅಧಿಕಾರಿಗಳು.
1: ಸರ್, ಈಗ ನೊಂದಂತಹ ಮಹಿಳೆಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ ಕಾನೂನಿನ ಅಡಿಯಲ್ಲಿ?
0: ಒಂದು, ಅವಳಿಗೆ ಉಚಿತವಾದ ಕಾನೂನಿನ ನೆರವನ್ನು ಸರ್ಕಾರದ ವತಿಯಿಂದ ಕೊಡಲಾಗ್ತದೆ. ಎರಡನೇದಾಗಿ ನ್ಯಾಯಾಲಯದಲ್ಲಿನೇ ಉಚಿತ ಕಾನೂನು ಶಾಖೆ ಅಂತ ಓಪನ್ ಮಾಡಿದೆ. ಓಕೆ, ಫ್ರೀ ಲೀಗಲ್ ಅಡ್ವೈಸ್ ಸೆಲ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನ್ಯಾಯಾಲಯಗಳಲ್ಲಿದೆ. ಅದಕ್ಕೋಸ್ಕರ ಒಬ್ಬರು ನ್ಯಾಯಾಧೀಶರನ್ನು ಸಹ ಅಲ್ಲಿ ನೇಮಕ ಮಾಡಲಾಗಿದೆ. ಆ ಒಂದು ನ್ಯಾಯಾಧೀಶರಿಗೆ ನೀವು ಸಂಪರ್ಕ ಮಾಡಿದಾಗ ಆ ಮಹಿಳೆಗೆ ಆಗಿರ್ತಕ್ಕಂಥ ಉಚಿತವಾಗಿ ಕಾನೂನಿನ ನೆರವನ್ನು ಕೊಡ್ತಕ್ಕಂಥದ್ದು ಈಗಲೂ ಸೌಲಭ್ಯ ಇದೆ. ಅದನ್ನ ಸ್ತ್ರೀಯರು ಹೆಚ್ಚಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಕಳಕಳಿಯಿಂದ ಅವರೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೇನೆ.
1: ಸರ್, ಈಗ ಉದ್ಯೋಗಸ್ಥ ಮಹಿಳೆ ಕೆಲಸ ಮಾಡುವಂತಹ ಸ್ಥಳ ಅಂತ ಬರುತ್ತೆ. ಇವಾಗ ಕೆಲಸ ಮಾಡುವಂತಹ ಸ್ಥಳ ಅಂದ್ರೆ ಯಾವೆಲ್ಲ ಕಚೇರಿಗಳು, ಯಾವೆಲ್ಲ ಸಂಸ್ಥೆಗಳು ಅದರ ಅಡಿಯಲ್ಲಿ ಬರುತ್ತೆ ಅಂತ?
0: ಪ್ರತಿಯೊಂದು ಖಾಸಗಿನೂ ಬರುತ್ತೆ, ಹಾಸ್ಪಿಟಲ್ ಬರ್ತದೆ, ಅನಂತರ ಶಾಲಾ ಕಾಲೇಜುಗಳು ಬರ್ತವೆ. ಪ್ರತಿಯೊಂದು ಅಂದ್ರೆ ಮಹಿಳೆ ಮಾಡಿದ, ಸಪೋಸ್ ನೀವೊಂದು ಯಾರೋ ಒಬ್ರು ಇದರಲ್ಲಿ ಕಾಂಟ್ರಾಕ್ಟ್ ಮಾಡಿದ್ರೆ, ನೀವು ಫುಡ್ ಸರ್ವಿಸ್ ಕೊಡ್ತಾ ಇದ್ದಾನೆ, ಅಡಿಗೆ ಅವರು ಊಟ ವ್ಯವಸ್ಥೆ ಮಾಡ್ತಾ ಇದ್ದಾನೆ, ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹ ಅದು ಅನ್ವಯವಾಗ್ತದೆ. ಸಪೋಸ್ ಒಂದು ಕೆಲಸಕ್ಕೆ ಕೇಳಿದಾನೆ, ಅಡಿಗೆ ಅವನು ಊಟದ ಸಪ್ಲೈ ಮಾಡ್ತಾ ಇದ್ದಾನೆ, ಅವನ ಜೊತೆಗೆ 4 ಜನ ಕಾರ್ಮಿಕರು ಹೋಗಿರ್ತಾರೆ. ಒಂದೊಮ್ಮೆ ಆ ಕಾರ್ಮಿಕರು ಆ ಮನೆಯಲ್ಲಿ ಊಟ ಸಪ್ಲೈ ಅಡಿಗೆನ ಕೊಟ್ಟು ಸಪ್ಲೈ ಮಾಡ್ಕೊಂಡು ಬರಬೇಕಾದ್ರೆ ಏನಾದ್ರು ಘಟನೆ ಆದ್ರೆ ಆ ಸಮಯದಲ್ಲೂ ಸಹ ಕಾನೂನು ಅವರಿಗೆ ನೆರವಾಗುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೂ ಅವಕಾಶ ಕಲ್ಪಿಸಲಾಗಿದೆ.
1: ಸರ್, ಇವಾಗ ಕೆಲವೊಂದಷ್ಟು ಕಂಪನಿಗಳಲ್ಲಿ, ಕೆಲವೊಂದಷ್ಟು ಕಡೆ ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ನಡೀತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಾವು ಹೇಳಿದಂತ ಈ ಕಾನೂನುಗಳು, ಉದ್ಯೋಗಸ್ಥ ಮಹಿಳೆಯರಿಗಾಗಿ ಇರುವಂತಹ ಕಾನೂನುಗಳು ಅಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ?
0: ಖಂಡಿತ ಮೇಡಮ್, ಅವರು ಕಾಂಟ್ರಾಕ್ಟ್ ಬೇಸ್ ಇರಲಿ, ಪರ್ಮನೆಂಟ್ ಇರಲಿ ಅಥವಾ ಟೆಂಪ್ರರಿ ಇರಲಿ, ಅದು ಪ್ರಶ್ನೆನೇ ಇಲ್ಲ. ಕಾರ್ಮಿಕ ಮತ್ತು ಮಾಲೀಕ, ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಅಂತ ಅಂದ ಮೇಲೆ ಅವನಿಗೆ, ಕಾರ್ಮಿಕನಿಗೆ, ಸಾಮಾನ್ಯ ಮನುಷ್ಯನಿಗೆ ಯಾವ ಯಾವ ಕಾನೂನುಗಳು ಅಪ್ಲೈ ಆಗ್ತವೋ ಅವೆಲ್ಲವೂ ಕಾರ್ಮಿಕನಿಗೂ ಸಹ ಅಪ್ಲೈ ಆಗ್ತವೆ. ಅದು ಖಾಸಗಿ ಇರಲಿ, ಕಾಂಟ್ರಾಕ್ಟ್ ಬೇಸ್ ಇರಲಿ, ಪರ್ಮನೆಂಟ್ ಇರಲಿ, ಅದು ಯಾವುದು ಪ್ರಶ್ನೆಗೆ ಬರೋದೇ ಇಲ್ಲ. ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಘಟನೆ ಆಗಿದೆ ಅಂತಂದ್ರೆ ಅದಕ್ಕೆ ಪರಿಹಾರ ಸಿಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಆಗ್ಲೇಬೇಕು. ಈಗ ಅನಾಮಧೇಯತೆಯ ಹಕ್ಕು ಅಂತ ಕೊಡಲ್ಪಟ್ಟಿದೆ, ಹೊಸದಾಗಿ ಅದು ಬಂದಿರತಕ್ಕಂಥದ್ದು. ಮೊದಲು ಭಾರತೀಯ ದಂಡ ಸಂಹಿತೆ ಇತ್ತು, ಈಗ ಅದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಥವಾ ನೇರವಾಗಿ ಉನ್ನತ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಾಗ ಅದ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಹೊಸದಾಗಿ ಒಂದು ಬದಲಾವಣೆಯನ್ನು ತರಲಾಗಿದೆ. ಅಂದ್ರೆ ಹೇಗೆ ಅಂತಂದ್ರೆ, ನನಗಾಗಿರ್ತಕ್ಕಂಥದ್ದನ್ನ ನಾನ್ ನೇರ ಹೇಳಕ್ ಆಗೋದಿಲ್ಲ, ಮತ್ತೊಬ್ರಿಗಾಗಿದೆ, ಅದನ್ನ ಅವ್ರು ಹೇಳಕ್ ಇಷ್ಟಪಡೋದಿಲ್ಲ. ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಎದುರಿಸ್ತಾ ಇದ್ದಾರೆ, ಅವರಿಗೆ ಧಮಕಿ ಕೊಡ್ತಾ ಇದ್ದಾರೆ. ಅವ್ರ ಪರವಾಗಿ ಬಂದು ನಾನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಕೊಡಲಾಗಿದೆ. ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆ ಅವ್ರು ಹೇಳಕ್ ಇಷ್ಟಪಡ್ತಾ ಇಲ್ಲ, ಖರೆ ಮೂಕಿ ಇರ್ತಾಳೆ, ಶೀಸ್ ಮೂಗ್ಲಿದ್ದಾಳೆ, ಅವಳಿಗೆ ಮಾತಾಡಕ್ಕೆ ಬರುದಿಲ್ಲ, ಅವಳಿಗೆ ತೊಂದರೆ ಆಗಿದೆ, ಅವಳಿಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ. ಹಾಗಿದ್ದಾಗ ಏನ್ ಮಾಡ್ಬೇಕ ಅಂತಂದಾಗ, ಅವಳನ್ನು ನೋಡಿರ್ತಕ್ಕಂಥವ್ರು, ಕೇಳಿರ್ತಕ್ಕಂಥವ್ರು ಅವಳ ಪರವಾಗಿ ಬಂದು ಈ ರೀತಿಯ ಈ ಹುಡುಗಿ ಈ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿಕೆ ಕೊಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಕಾನೂನಲ್ಲಿ ಮಹತ್ತರವಾದ ಬದಲಾವಣೆ ಇದೊಂದು ಕೊಡಲಾಗಿದೆ ಮೇಡಮ್.
1: ಇವಾಗ ಉದ್ಯೋಗಸ್ಥ ಮಹಿಳೆ ದುಡಿಯುವುದು ಅವಳಿಗೆ ಬಹಳಷ್ಟು ಅನಿವಾರ್ಯ ಆಗುತ್ತೆ. ಈಗ ಸಾಮಾಜಿಕವಾಗಿ ಆರ್ಥಿಕವಾದ ಪರಿಸ್ಥಿತಿಯಲ್ಲಿ ಒಬ್ಬರೇ ದುಡಿದ್ರೆ ಸಾಕಾಗುದಿಲ್ಲ ಸರ್, ಹಾಗಾಗಿ ಇಬ್ರು ದುಡಿಯೋದು ಬಹಳಷ್ಟು ಮುಖ್ಯವಾದ ಕಾರಣ. ಮಹಿಳೆಯು ಸಹ ಇವಾಗ ದುಡಿತಾ ಇದ್ದಾಳೆ ಹೊರಗಡೆ ಬಂದು. ಅಂತಹ ಸಂದರ್ಭದಲ್ಲಿ ಅವಳು ಮಗುವಿನ ಆರೈಕೆ ಮಾಡೋದಿಕ್ಕೆ ಮನೆಯಲ್ಲಿ ಯಾರು ಇಲ್ಲ ಅನ್ನೋದಾದ್ರೆ, ಅವಳು ಆ ಮಗುವನ್ನ ಕಾರ್ಖಾನೆಗೆ ತೆಗೆದುಕೊಂಡು ಬರ್ತೀನಿ ಅನ್ನೋದಾದ್ರೆ ಅದಕ್ಕೆ ಏನಾದ್ರೂ ಸೌಲಭ್ಯ ಏನಾದ್ರೂ ಇದೆಯಾ ಸರ್?
0: ಖಂಡಿತ ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋ, ಕೇಳ್ತಕ್ಕಂತ ವೀಕ್ಷರಿಗೆ ನಮ್ಮಲ್ಲೇ ತಮ್ಮೆಲ್ಲ ಒಂದು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಯಾವ ಯಾವ ಪ್ರೈವೇಟ್ ಖಾಸಗಿ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಖಾಸಗಿ ಉದ್ಯೋಗ ಮಾಡ್ತಾ ಇದ್ದೀರಿ, 2 ವರ್ಷಕ್ಕಿಂತ ಅಥವಾ 1 ವರ್ಷಕ್ಕಿಂತ ಮೇಲ್ಪಟ್ಟ ಮಗುವನ್ನು ನೀವು ಆ ಒಂದು ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗ್ಬೇಕು ಹೋಗ್ಬೇಕಂತಕ್ಕಂಥ ಸಂದರ್ಭ ಅನಿವಾರ್ಯತೆ ಇದ್ದಾಗ, ಆ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ಮಾಲೀಕ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯಾದ ಸವಲತ್ತುಗಳನ್ನ ಆ ಒಂದು ಖಾಸಗಿ ಕಂಪನಿಯವರೇ ಮಾಡಿಕೊಡಬೇಕು ಮತ್ತು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಬೇಬಿ ಸಿಟಿಂಗ್ ಅಂತ ನಾವು ಹೊರಗಡೆ ಹೇಳ್ತಾ ಇದ್ದೀವಿ, ಅಂಗನವಾಡಿ ಕೇಂದ್ರಗಳಂತ ನಾವೇನಿಗೆ ನೋಡ್ತಾ ಇದ್ದೀವಿ. ಇದೇ ರೀತಿಯಾದ ವ್ಯವಸ್ಥೆಯನ್ನ ಖಾಸಗಿ ಕಂಪನಿಯ ಕೆಲಸ ಮಾಡುವ ಸ್ಥಳಗಳಲ್ಲಿ ಮಾಡಿಕೊಡ್ತಾ ಇದ್ದಾನೆ. ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಊಟ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸು, ಮಕ್ಕಳಿಗೆ ಆಟ ಆಡಿಸ್ತಕ್ಕಂಥದ್ದು, ಮಕ್ಕಳು ಒಂದೊಮ್ಮೆ ನಿದ್ರಿಸ್ತಾರೆ ಅಂತ ಅವ್ರ ನಿದ್ರೆಗೆ ಬೇಕಾಗಿರ್ತಕ್ಕಂಥದ್ದು, ಬೇರೆ ಅವರಿಗೆ ನೈಸರ್ಗಿಕ ಕ್ರಿಯೆಗಳಿಗೆ ಹೋಗಬೇಕು ಅಂತ ಶೌಚಾಲಯದಿಂದ ಪ್ರತಿಯೊಂದು ವ್ಯವಸ್ಥೆಯನ್ನ ಖಾಸಗಿ ಕಂಪನಿಯವರು ಮಾಡಿಕೊಡ್ಲೇಬೇಕು. ಒಂದೊಮ್ಮೆ ಮಾಡಿಕೊಂಡು ಕೊಡ್ಲಿಲ್ಲ ಅಂತಂದ್ರೆ ಅವರಿಗೆ ಕಾನೂನಿನಿಂದ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ವಿಶೇಷ ಸವಲತ್ತುಗಳಲ್ಲಿ ಇದು ಒಂದು ಬರುತ್ತೆ. ಯಾಕೆಂದ್ರೆ ಅವರಿಗೆ ಮಕ್ಕಳು ಎಲ್ಲಿ ಬಿಟ್ಟು ಹೋಗ್ಬೇಕು, ಅವರು ಕೆಲಸ ಮಾಡಬೇಕು, ದುಡಿಸ್ಕೊಂತೀರಿ ಅಂತಂದಾಗ ಸಣ್ಣ ಮಕ್ಕಳಿದ್ದಾರೆ, ಅವ್ರು ನೋಡ್ಕೊಳ್ತಕ್ಕಂತ ಜವಾಬ್ದಾರಿ ಆ ಖಾಸಗಿ ಕಂಪನಿಯವರದೇ ಆಗಿರುತ್ತೆ ಮೇಡಮ್. ಹಾಗಾಗಿ ಅದು ವ್ಯವಸ್ಥೆ ಇದೆ ಅದರಲ್ಲಿ. ನಂತರ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ, ಉದ್ಯೋಗಸ್ಥ ಮಹಿಳೆಯರು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತಂದಾಗ ಅವರು ಕ್ಯಾಬ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ, ಅಥವಾ ದೂರ ಸ್ಥಳಗಳಲ್ಲಿ ಹೋಗ್ತಾ ಇರ್ತಾರೆ.

0: ಅರೆ ಇವರಿಗೆ ಬುಕ್ ಮಾಡ್ಬಿಡ್ತಾರೆ, ಕ್ಯಾಬ್ ಬುಕ್ ಮಾಡ್ತಾರೆ ಅಥವಾ ಏನೋ ಮಾಡ್ತಾರೆ, ಆದರೆ ಎಚ್ಚರಿಕೆ ತಗೊಳ್ಬೇಕು. ಮೂರು ಸಂಗತಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾನೆ. ಮೊದಲನೇದವರು ಯಾವಾಗ ಒಂದು ಕ್ಯಾಬ್ ಬುಕ್ ಮಾಡ್ತಾ ಇದ್ದಾರೆ, ಬುಕ್ ಮಾಡಿರ್ತಕ್ಕಂತ ಕ್ಯಾಬ್ ಡೀಟೇಲ್ಸ್ ಅನ್ನ ಅವ್ರು ಯಾವಾಗಲೂ ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ಅದನ್ನ. ಯಾಕೆ ಅಂತಂದ್ರೆ ಕ್ಯಾಬ್ ಬುಕ್ ಮಾಡ್ತಿದ್ದ ಹಾಗೇನೆ ಅದರಲ್ಲಿ ವಾಟ್ಸ್ಆಪ್ ನಲ್ಲಿ ನಮಗೆ ಮಾಹಿತಿ ಬಂದ್ಬಿಡುತ್ತೆ. ಡ್ರೈವರ್ ಹೆಸರೇನು, ವೆಹಿಕಲ್ ನಂಬರ್ ಏನು, ಯಾವ ಕಂಪನಿಗೆ ಸೇರಿದ್ದೇನೆ, ಅವನ ಅಡ್ರೆಸ್, ವಿಳಾಸ, ಅವನು ಲೈಸೆನ್ಸ್ ನಂಬರ್ ಸಹ ಪೂರ್ತಿ ಬರ್ತದೆ. ಹಾಗಾಗಿ ಇದು ನಾಳೆ ಮುಂದೊಮ್ಮೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಅಥವಾ ಕೆಲವೊಂದು ಕಾರ್ಯಗಳಾದಾಗ ಇದೇ ರೀತಿಯಾಗಿ ಇದೇ ವ್ಯಕ್ತಿ ಇವನೇ ಇದ್ದ ಅಂತಕ್ಕಂಥದ್ದು ಹೇಳೋದಕ್ಕೆ ಕೊಡೋದಕ್ಕೆ ಬಹಳ ಸಹಜವಾಗ್ತದೆ. ಎರಡನೇದಾಗಿ ಇವ್ರ ಗಾಡಿ ಏನು ಕ್ಯಾಬ್ ಅಥವಾ ಆಟೋ ಹತ್ತೋಕ್ಕಿಂತ ಮೊದಲು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ಆ ವೆಹಿಕಲ್ ಅನ್ನ ನಂಬರ್ನ ಫೋಟೋ ಮೊಬೈಲ್ನಲ್ಲಿ ಜಸ್ಟ್ ಫೋಟೋ ತೆಗೆದಿಟ್ಕೊಬೇಕು. ಯಾಕೆ ನಮ್ಮ ಹೆಣ್ಮಕ್ಳಿಗೆ ಬಹಳ ಈಸಿ ಸೆಲ್ಫಿ ತಕ್ಕಂಥದ್ದು, ತಮ್ಮ ಸೆಲ್ಫಿ ತಕ್ಕೊಳ್ಳೋರ ಜೊತೆಗೆ ಇದೊಂದು ಅವ್ರ ಕಾರ್ಯವನ್ನು ಮಾಡ್ಬೇಕೇನಪ್ಪ ಅಂತಂದ್ರೆ ಅವರು ಪ್ರಯಾಣ ಮಾಡ್ತಕ್ಕಂಥ ವೆಹಿಕಲ್ ನಂಬರ್ ಅನ್ನ ಒಂದು ಫೋಟೋ ಇಟ್ಕೊಂಡಾಗ ಅದು ಅವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇರ್ತದೆ. ಮೂರನೇದಾಗಿ ಅವರು ಕ್ಯಾಬ್ ನಲ್ಲಿ ಕುತ್ಕೊಂಡ್ಬಿಟ್ಟು ತಮ್ಮ ಪ್ರಕಾರ ಮಾಡ್ತಾ ಇರ್ತಾರೆ. ಯಾವಾಗ ಅವರಿಗೆ ಒಂದೊಮ್ಮೆ ಏನಾದ್ರೂ ಒಂದು ಸುಳಿವು ಅನುಮಾನ ಕಂಡು ಬಂತು ಅಂತಂದಾಗ ಮೊಬೈಲ್ ನಲ್ಲಿ ಮಾತನಾಡ್ತಾ ಇರಬೇಕು ಅನ್ನೋದನ್ನ ಎಚ್ಚರಿಕೆ ಕೊಡ್ತೇನೆ. ಯಾವುದೋ ಒಬ್ಬ ಅಧಿಕಾರಿಗೆ ನಾನು ಅವಳ ಸ್ನೇಹಿತನಿಗೆ ಫೋನ್ ಮಾಡಿ, ಏ ನಾನು ಪ್ರಯಾಣ ಮಾಡ್ತಿದ್ದೀನಿ ಕಣೋ, ನಾ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ ಕಣೋ, ಇಂಥ ಕ್ಯಾಬ್ನಲ್ಲಿದ್ದೀನಿ ಕಣೋ, ಇಂಥ ಡ್ರೈವರ್ ಇದ್ದಾನೆ ಕಣೋ, ಈ ರೀತಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಕೇಳಿಸ್ಕೊಳ್ತಾನಿಗೆ ಗೊತ್ತಾಗ್ತಾ ಇದೆ ನಾನು ಪ್ರಯಾಣ ಮಾಡ್ತಕ್ಕಂಥದ್ದು ಇಂತಲ್ಲಿ ಹೋಗ್ತಾ ಇದ್ದೀನಿ ಅಥವಾ ಈ ಒಂದು ದಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಅವರು ಬೇರೆಯವರಿಗೆ ತಿಳಿಸ್ಕೊಟ್ಟಂಗ ಆಗುತ್ತೆ. ಜೊತೆಲಿರ್ತಕ್ಕಂಥ ಡ್ರೈವರಿಗೆ ಎಚ್ಚರಿಕೆಯ ಸಂದೇಶವನ್ನು ಸಹ ರವಾನಿಸ್ದಂಗೆ ಆಗ್ತದೆ. ಹಾಗಾಗಿ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಎಚ್ಚರಿಕೆಯಲ್ಲಿ ಇರಬೇಕು. ಇನ್ನು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಈಗ ಮೊಬೈಲ್ ಆಪ್ ನಲ್ಲಿ GPS ಆಪ್ ಅಂತ ಬಂದ್ಬಿಟ್ಟಿದೆ, ಅದನ್ನ ನಾವು ಲೊಕೇಶನ್ ಹಾಕ್ಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ ಅಂತಂದಾಗ ಈ ಲೊಕೇಶನ್ ಅನ್ನ ಅವ್ರು ಏನ್ ಮಾಡಬಹುದು ಅನ್ನೋದಾದ್ರೆ ಬೇರೆ ತನ್ನ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಅದನ್ನ ಫಾರ್ವರ್ಡ್ ಮಾಡಿದಾಗ ಇವರ ಜೊತೆನಲ್ಲಿ ಅವರು ಸಹ ಅದನ್ನ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಿಂದ ಅಪರಾಧಗಳು ಆಗದ ರೀತಿಯಲ್ಲಿ ತಡೆಗಟ್ಟುವುದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್.
1: ಸರಿ, ಈಗ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇದ್ದಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆ ಎದುರಿಸೋದು ಕೂಡ ಒಂದು ಅನಿವಾರ್ಯ ಪರಿಸ್ಥಿತಿ. ಅಂತಹ ಸಂದರ್ಭವನ್ನ ಅವಳು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ತಾವು ಹೇಳ್ತೀರಾ?
0: ಸಮಸ್ಯೆಗಳು ಬರೋದು ಸಹಜನೆ. ಕೊನೆ ತನಕ ಯಾವಾಗ ಅದು ನಾವು ಮನುಷ್ಯ ಸತ್ತ ಮೇಲೆ ಸಮಸ್ಯೆಗಳು ಮುಗಿಯೋದು ಅಲ್ಲಿ ತನಕ ಇದ್ದಾವೆ. ಹಾಗಾಗಿ ನಮ್ಮ ಸ್ತ್ರೀಯರು ಅರ್ಥ ಮಾಡ್ಕೊಳ್ಬೇಕು, ಆಗಿರ್ತಕ್ಕಂತ ನೋವು ಸಂಕಟ ವೇದನೆಗಳನ್ನ ನೀವು ಹೇಗಪ್ಪ ಒಂದು ಎರಡು ರೀತಿಯಾಗಿ ತೊಡಗಿಸಿಕೊಳ್ಳಬಹುದು, ಅದನ್ನ ಹೇಳಬಹುದು ಅನ್ನೋದಾದ್ರೆ ಇದಕ್ಕಾಗಿ ಉಚಿತ ಕಾನೂನು ನೆರವನ್ನ ಪಡೆದುಕೊಳ್ಳುವುದಕ್ಕೆ ನೀವು ಮುಂದಾಗಬೇಕಾಗ್ತದೆ. ಇದಕ್ಕೋಸ್ಕರ ನೀವು ಪೊಲೀಸ್ ಸ್ಟೇಷನ್ಗಳಾದ ಸಹಾಯ ಇದೆ, ನ್ಯಾಯಾಲಯಗಳಲ್ಲಿ ಇದಕ್ಕೋಸ್ಕರ ಉಚಿತ ಕಾನೂನು ನೆರವಿನ ಶಿಬಿರಗಳನ್ನು ಓಪನ್ ಮಾಡ್ತಾರೆ, ನಡೆಸ್ತಾ ಇರ್ತಾರೆ. ಇನ್ನೂ ಹೆಚ್ಚಿನ ನಿಮಗೆ ಹೇಳ್ತೇನೆ, ಬೇಕಿದೆ ಇದನ್ನು ಕೇಳ್ತಕ್ಕಂಥ ಯಾರಾದ್ರೂ ವೀಕ್ಷಕರು ಒಂದೊಮ್ಮೆ ನಿಮಗೆ ಉಪಯುಕ್ತವಾದ ಕಾನೂನಿನ ಸಲಹೆ ಬೇಕಿತ್ತು ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ನಾನೇ ನೇರವಾಗಿ ಬಂದು ನಿಮಗೆ ಕಾನೂನು ನೆರವನ್ನು ನಾನು ಕೊಡ್ತೀನಿ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೇನೆ ಮೇಡಮ್. ಮಾಡಬಹುದು ಅದನ್ನ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಉದ್ಯೋಗಸ್ಥ ಮಹಿಳೆಗೆ ಇರುವಂತಹ ಕಾನೂನುಗಳು ಸವಲತ್ತುಗಳು, ಹಾಗೇನೆ ಆ ಕಾನೂನುಗಳಿಂದ ಅವಳು ಹೇಗೆ ರಕ್ಷಣೆಯನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಟ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಅಜೀವ ಸದಸ್ಯರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎಂ ರಮೇಶ್ ಅವರು. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ನಾನು ಪಿ ಮುರಳಿ ಮೋಹನ್ ರೆಡ್ಡಿ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿಯಲ್ಲಿ ಸದಸ್ಯ ಕಾರ್ಯದರ್ಶಿಗಳಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳಿಂದ ಹಿರಿಯ ನಾಗರಿಕರಿಗೆ ಇರುವ ಸೇವೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾನು ನೀಡಲು ಬಯಸುತ್ತೇನೆ. ಮೊದಲಿಗೆ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿನ ಸಮಸ್ಯೆಗಳಿದ್ದಲ್ಲಿ ಅಥವಾ ಕಾನೂನಿನ ಕಟ್ಟಲೆಗಳು ಪ್ರಕರಣಗಳು ಬೆಳಗಾವಿಗೆ ಜಿಲ್ಲೆಗೆ ಸಂಬಂಧಿಸಿದಂಥ ನ್ಯಾಯಾಲಯಗಳಾಗಲಿ ಅಥವಾ ಸರ್ಕಾರಿ ಕಚೇರಿಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಪ್ರಾಧಿಕಾರಗಳಲ್ಲಿ ಅವ್ರದ್ದು ಯಾವುದೇ ಪ್ರಕರಣಗಳಿದ್ದರೆ ಅಂಥ ಎಲ್ಲ ಸರ್ಕಾರಿ ಪ್ರಾಧಿಕಾರಗಳಲ್ಲಿ ಹಾಗೂ ನ್ಯಾಯಾಲಯಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ನಾಗರಿಕರಿಗೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತವಾಗಿ ಕಾನೂನಿನ ನೆರವನ್ನು ನಾವು ನೀಡುತ್ತೇವೆ. ಅದಕ್ಕೆ ಹಿರಿಯ ನಾಗರಿಕರು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆಗಲಿ ಅಥವಾ ತಾಲೂಕಿನ ಕಾನೂನು ಸೇವಾ ಸಮಿತಿಗಳಿಗೆ ಅಲ್ಲಿ ಭೇಟಿಯಾಗಿ ಈ ರೀತಿ ನಮ್ಮದು ಇಂಥ ಒಂದು ಕಚೇರಿಯಲ್ಲಿ ಅಥವಾ ಯಾವುದೇ ಒಂದು ನ್ಯಾಯಾಲಯದಲ್ಲಿ ನಮ್ಮ ಪ್ರಕರಣ ಇದೆ ಅಂತ ಮಾಹಿತಿ ನೀಡಿದರೆ ನಾವು ಅವರಿಂದ ಅರ್ಜಿಯನ್ನು ಪಡೆದುಕೊಂಡು ಅವರಿಗೆ ಸೂಕ್ತವಾದ ಒಂದು ಕಾನೂನಿನ ಸಲಹೆ ಹಾಗೂ ಒಂದು ಕಾನೂನಿನಲ್ಲಿ ನಮ್ಮಲ್ಲಿ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ, ಅವರ ಒಂದು ಸೇವೆಯನ್ನು ನಾವು ಅವರಿಗೆ ನೀಡ್ತೇವೆ. ಹಾಗೂ ಸದರಿ ಪ್ರಕರಣಗಳನ್ನು ನಡೆಸಲು ಅದಕ್ಕೆ ತಗಲುವ ಖರ್ಚು ವೆಚ್ಚವನ್ನು ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದನೇ ಭರಿಸುತ್ತೇವೆ. ಅವರು ಯಾವುದೇ ರೀತಿ ತಮ್ಮ ವೈಯಕ್ತಿಕ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಈವನ್ ನಮ್ಮ ಕೋರ್ಟ್ ಶುಲ್ಕವನ್ನು ಸಹ ನಾವೇ ನಮ್ಮ ಪ್ರಾಧಿಕಾರದ ವತಿಯಿಂದ ಭರಿಸಲು ಸಹ ನಮ್ಮಲ್ಲಿ ಅವಕಾಶ ಇದೆ. ಸೊ ಈ ಒಂದು ಅವಕಾಶನ ನಮ್ಮ ಎಲ್ಲ ಹಿರಿಯ ನಾಗರಿಕರು ಅದನ್ನು ಪಡೆದುಕೊಳ್ಳಬಹುದು. ಮತ್ತು ಕೆಲವೊಂದು ಹಿರಿಯ ನಾಗರಿಕರಿಗೆ ಅವರ ಜೀವನಾಂಶದ ಕುರಿತು ಕೆಲವೊಂದು ಸಮಸ್ಯೆಗಳನ್ನು ಇರುವುದನ್ನು ಸಹ ನಾವು ಗಮನಿಸಿದ್ದೇವೆ. ಅಂಥವರು ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಸೀನಿಯರ್ ಸಿಟಿಸನ್ಸ್ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆ್ಯಕ್ಟ್ ಅಡಿಯಲ್ಲಿ ಅವರೊಂದು ಅರ್ಜಿಯನ್ನು ದಾಖಲಿಸಬಹುದಾಗಿದೆ. ಸಂಬಂಧಪಟ್ಟ ಮಕ್ಕಳಾಗಲಿ ಅಥವಾ ಅವರನ್ನು ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ಇರುವ ವ್ಯಕ್ತಿಗಳಿಂದ ಅಥವಾ ಅವರ ಒಂದು ಆಸ್ತಿಯನ್ನು ಯಾರು ಪಡೆದುಕೊಳ್ತಾರೆ ಅಂಥವರ ಬಳಿಯಿಂದನೂ ಸಹ ಒಂದು ಜೀವನಾಂಶ ಕೇಳುವ ಒಂದು ಹಕ್ಕನ್ನು ಹೊಂದಿರ್ತಾರೆ. ಸೊ ಆದ್ದರಿಂದ ಅಂಥವರು ಯಾರು ಜವಾಬ್ದಾರಿ ಹೊರಬೇಕಾದಂಥವರು ಹಿರಿಯ ನಾಗರಿಕರನ್ನು ನೋಡಿಕೊಳ್ಳದೇ ಇದ್ದರೆ ಅಂಥವ್ರ ವಿರುದ್ಧ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಜೀವನಾಂಶವನ್ನು ಪಡೆಯಬಹುದಾಗಿದೆ. ಅಂಥ ಒಂದು ಸಂದರ್ಭದಲ್ಲೂ ಸಹ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರಿಗೆ ಒಂದು ಉಚಿತವಾಗಿ ಕಾನೂನಿನ ಅರಿವು ಹಾಗೂ ನೆರವನ್ನು ನೀಡುತ್ತೇವೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಯಾವುದೇ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣಗಳೇ ಇರಬೇಕು ಅಂತೇನಿಲ್ಲ, ಕಟ್ಟಳೆಗಳೇ ಇರಬೇಕು ಅಂತೇನಿಲ್ಲ. ಅವರಿಗೆ ಯಾವುದೇ ಕಾನೂನಿನ ವಿಚಾರವಾಗಿ ಯಾವುದೇ ಸಲಹೆ ಬೇಕಾದರೂ ಸಹ ಅದನ್ನು ಉಚಿತವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರಿಗೆ ನಾವು ನೀಡುತ್ತೇವೆ. ಅದಕ್ಕಾಗಿ ಅವರು ನಮ್ಮ ಪ್ರಾಧಿಕಾರವನ್ನಾಗಲಿ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯನ್ನಾಗಲಿ ಸಲಹೆ ನೀಡ್ತಾವೆ. ಉದಾಹರಣೆಗೆ ಅವರು ಯಾವುದೇ ಒಂದು ಆಸ್ತಿ ಕೊಂಡ್ಕೊಳ್ಬೇಕು ಅಥವಾ ಆಸ್ತಿಯಲ್ಲಿ ಅವರ ಹಕ್ಕು ಏನಿದೆ, ಜೀವನಾಂಶದ ಬಗ್ಗೆ ಅವರ ಹಕ್ಕುಗಳು ಹಾಗೂ ಅದರ ಬಗ್ಗೆ ಮಾಹಿತಿಯನ್ನು ಬೇಕಾಗಿದ್ದರೆ ಅಂತ ಯಾವುದೇ ಕಾನೂನಿನ ಸಲಹೆ ಆಗಲಿ ಅದಕ್ಕೆ ಅದನ್ನು ನಾವು ಉಚಿತವಾಗಿ ನೀಡ್ತೇವೆ. ಇದಲ್ಲದೆ ನಾವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ಹಲವಾರು ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮಗಳನ್ನು ಅವರಿಗೆ ಸಂಬಂಧಿಸಿದ ಇಲಾಖೆಗಳಾದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾಡಳಿತ ಹಾಗೂ ಇತರೆ ಸಂಬಂಧಿತ ಇಲಾಖೆಗಳ ಒಂದು ಜಂಟಿ ಸಹಯೋಗದೊಂದಿಗೆ ಹಲವಾರು ಗ್ರಾಮಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮಗಳನ್ನು ನಾವು ಅವರ ಸಲುವಾಗಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಆದ್ದರಿಂದ ನಾನು ಎಲ್ಲ ಹಿರಿಯ ನಾಗರಿಕರಲ್ಲಿ ಏನೊಂದು ರಿಕ್ವೆಸ್ಟ್ ಮಾಡ್ತೇನೆ ಅಂತಂದರೆ, ಈ ಎಲ್ಲ ಸೌಲಭ್ಯಗಳು ಸರ್ಕಾರದ ವತಿಯಿಂದ ಹಿರಿಯ ನಾಗರಿಕರಿಗಂತಾನೆ ವಿಶೇಷವಾಗಿ ನೀಡ್ತಾ ಇರೋದ್ರಿಂದ ಯಾರ್ಯಾರು ಅರ್ಹ ಹಿರಿಯ ನಾಗರಿಕರಿದ್ದೀರಿ ಅವರೆಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಭೇಟಿ ಮಾಡಿ ತಮ್ಮದು ಯಾವುದೇ ಕಾನೂನಿನ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣ ಇರಲಿ ಅಥವಾ ತಮಗೆ ಯಾವುದೇ ಒಂದು ಸಲಹೆ ಬೇಕಾಗಿರಲಿ ತಾವು ದಯವಿಟ್ಟು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ಹಾಗೂ ನೆರವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಕೋರ್ತೇನೆ. ಹಾಗೂ ಈ ವಿಚಾರವಾಗಿ ಬೆಳಗಾವಿಯಲ್ಲಿರುವ KLE ವೇಣುಧ್ವನಿ 90.4 FM ರೇಡಿಯೋರವರಿಗೂ ಸಹ ಒಂದು ವಿಶೇಷವಾದ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂತಂದ್ರೆ ಅವರು ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇರುವ ಸೌಲಭ್ಯಗಳ ಕುರಿತು ಜನರಿಗೆ ಒಂದು ತಿಳಿಸ್ಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಈ ಒಂದು ಒಳ್ಳೆಯ ಒಂದು ವಿಚಾರನ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರೋದಕ್ಕೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಎಲ್ರಿಗೂ ನಮಸ್ತೆ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ, ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಚರ್ಮದ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ.
1: ಇವಾಗ ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ಬರೇ ಚರ್ಮದ ಆರೋಗ್ಯ ಇರಲ್ಲ, ಇದು ದೇಹದ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ ದೇಹ ಆರೋಗ್ಯವಾಗಿದ್ರೆ ನಮ್ ಚರ್ಮನೂ ಆರೋಗ್ಯವಾಗಿರುತ್ತೆ, ಅಥವಾ ಪಳಪಳ ಹೊಳಿತದೆ ಅದಂತ ಹೇಳ್ಬೋದು. ಸೊ ನಾವು ನಮ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ ಚರ್ಮದಲ್ಲೂ ಬೇರೆ ಬೇರೆ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಕಾಣ್ಕೋಬಹುದು. ಸೊ ಚರ್ಮದ ಆರೋಗ್ಯ ಬರೇ ನಾವು ಸ್ನಾನ ಮಾಡೋದ್ರಿಂದ ಇರಲ್ಲ. ಏನಂತ ಅಂದ್ರೆ, ಓಕೆ, ದಿನ ಸ್ವಚ್ಛಾಗಿ ಸ್ನಾನ ಮಾಡ್ಬಿಟ್ಟು ಅದು ಮಾಡ್ಲೇಬೇಕು. ದಿನ ಜಳಕ ಮಾಡೋದು ಮ್ಯಾಂಡ್ರೇಟರಿ, ಅದು ಬಿಡೋಂಗಿಲ್ಲ. ಬಟ್ ಅದ್ರ ಜೊತೆಗೆ ನಾವು ನಮ್ಗೆ ಆರೋಗ್ಯವಾಗಿ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಎಲ್ಲ ಮಾಡ್ಬೇಕು. ಸೊ ದೇಹ ಆರೋಗ್ಯವಾದ್ರಷ್ಟೇನೆ ಚರ್ಮನೂ ಆರೋಗ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಹೇಗಿರ್ಬೇಕು ಅಂತ, ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ.
0: ಎಸ್, ಖಂಡಿತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳು ಯಾವುವು, ಅದ್ರ ಬಗ್ಗೆ ತಿಳಿಸಿ.
1: ಓಕೆ, ನಾವಿವಾಗ ಏನ್ ಹೇಳ್ಬೋದಂದ್ರೆ ಚರ್ಮದಲ್ಲಿ ಅಂದ್ರೆ ದೇಹದಲ್ಲಿ ಏನೇ ಅನಾರೋಗ್ಯ ಇರಲಿ ಅದು ಚರ್ಮದ ಮೇಲೆ ಕಂಡೇ ಕಾಣುತ್ತೆ. ನಾವು ಏನ್ ಹೇಳ್ತೇವಂದ್ರೆ ಚರ್ಮ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳೋದು. ಸೊ ಸರ್ಫೇಸ್ ಏರಿಯಾ ಎಲ್ಲ ನೋಡಿದ್ರೆ ಚರ್ಮನೇ ಜಾಸ್ತಿ ಏನಂತ ಹೇಳ್ತೀರಾ ಸ್ಪೇಸ್ ಅಕ್ಯುಪೈ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಯಾವುದೇ ರೋಗ ಆಗಲಿ ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ನಾವು ಏನ್ ಹೇಳ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇನ್ಫ್ಲಮೇಟರಿ ಅಂತ ಹೇಳ್ಬೋದು, ಆಟೋ ಇಮ್ಯೂನ್ ಅಂತ ಹೇಳ್ಬೋದು. ಸೊ ಇವ್ದು ಯಾವುದಾದ್ರೂ ಇರ್ಲಿ ಅದು ಚರ್ಮದಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಕಾಣ್ಕೊಳ್ಳುತ್ತೆ. ಫಸ್ಟ್ ಬಂದ್ಬಿಟ್ಟು ನಾವು ಏನ್ ಹೇಳೋಣ ಅಂದ್ರೆ ಮೆಟಬಾಲಿಕ್ ಡಿಸೀಸ್ ಅಂತ. ಇವಾಗ ನಮ್ ಇಂಡಿಯಾನಲ್ಲಿ ಅಥವಾ ನಮ್ ದೇಶದಲ್ಲಿ ತುಂಬಾ ಎಲ್ಲರಲ್ಲೂ ಕಾಣ್ಕೊಂತಾ ಇರೋದು ನಾವೇನ್ ಹೇಳ್ತೇವಂದ್ರೆ ಡಯಾಬಿಟಿಸ್. ಸೊ ಇದು ಏನಾಗುತ್ತಂದ್ರೆ ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಸ್ಟ್ ಗುಣ ಆಗಿರ್ತದೆ ಅಂದ್ರೆ ಫಸ್ಟ್ ಡಯಾಬಿಟಿಸ್, ಸಡನ್ ಆಗಿ ಡಯಾಬಿಟಿಸ್ ಬರಲ್ಲ ಯಾರಿಗಾದ್ರೂ. ಅವ್ರಿಗೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ ಏನಾಗುತ್ತೆ, ಅವ್ರಿಗೆ ಕತ್ತಲ್ಲಿ, ಬಗಲಲ್ಲಿ, ತೊಡೆ ಸಂದಿನಲ್ಲಿ, ಕಣ್ ಸುತ್ತಲು ಎಲ್ಲ ಕಪ್ಪಾಗುತ್ತೆ, ಮತ್ತೆ ಚರ್ಮನು ಸ್ವಲ್ಪ ದಪ್ಪಾಗ್ಬೋದು. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಕಿನ್ ಟ್ಯಾಕ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಲಕ್ಷಣಗಳು. ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಊಟದಲ್ಲೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡ್ರೆ ಆಕ್ಚುಲಿ ದೇ ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್. ಸೊ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಊಟನೂ ಆಯ್ತು, ಎಕ್ಸಸೈಸು ಆಯ್ತು, ನಿದ್ದೆನೂ ಆಯ್ತು, ಆಮೇಲೆ ಮನಸ್ಸಿನ ಸಂತೋಲನ ಅಂದ್ರೆ ಮನಸ್ಸನ್ನ ಕಾಮ್ ಆಗಿ ಇಟ್ಕೊಳ್ಳೋದು. ಸ್ಟ್ರೆಸ್ ಲೆವೆಲ್ನ ಎಲ್ಲಾರ್ಗು ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೇವಿ ಅದು ಇಂಪಾರ್ಟೆಂಟ್. ಸೊ ಇದೆಲ್ಲಾನು ಒಂದ್ ಸರಿ ಸಮಾನ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮುಂದೆ ಶುಗರ್ ಬರೋದು ಅಥವಾ ಡಯಾಬಿಟಿಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇದು ಒಂದ್ ಲಕ್ಷಣ. ಸೊ ಇನ್ನ ಇವಾಗ ಎಲ್ಲಿ ಇದಾವೆ, ಇವಾಗ ಮಳೆಗಾಲ. ಸೊ ಏನಾಗ್ತಾ ಇದೆ, ಯಾರ್ದು ಬಟ್ಟೆ ಒಣಗ್ತಾ ಇಲ್ಲ, ಎಲ್ಲಾರ್ದು ಬಟ್ಟೆ ಹಸಿ. ನಾವು ಎಷ್ಟೊಂದ್ಸತಿ ಹಸಿ ಹಸಿ ಆಗಿರ್ತೇವಿ. ಸೊ ಈ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣಿ ಇದು ಕಾಣ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಇವಾಗ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತಂದ್ರೆ, ಯಾವಾಗೂ ಬಟ್ಟೆನ ಒಣಗಿಸ್ಬಿಟ್ಟು ಇಸ್ತ್ರಿ ಮಾಡಿ ಆಮೇಲೆ ಹಾಕೊಳ್ಳಿ. ಹಸಿ ಬಟ್ಟೆನ ಹಾಕ್ಬಾರ್ದು. ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು, ಬೇಕಿದ್ರೆ ಒಂದ್ 2 ನಿಮಿಷ ಫ್ಯಾನ್ ಗಾಳಿಗೂ ಆರಿಸ್ಕೊಂಡು ಆಮೇಲೆ ಬಟ್ಟೆ ಹಾಕೊಳ್ಳಿ. ಹಸಿ ಹಸಿ ಆಗಿದ್ರೆ ಡೆಫಿನೆಟ್ ಆಗಿ ಗಜಕರಣಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಇದು ಗಜಕರಣಿ ಅಥವಾ ಫಂಗಲ್ ಇನ್ಫೆಕ್ಷನ್ ನ.
0: ಬಹಳ ಮುಖ್ಯವಾಗಿ ತಾವು ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಿದ್ರೆ ಒಳಗೇನಾಗುತ್ತೆ ಅದರ ಬಗ್ಗೆ ನಮ್ಮ ಚರ್ಮದ ಮೇಲೆ ಗೊತ್ತಾಗುವ ಒಂದು ಲಕ್ಷಣ ಬಂದೇ ಬರುತ್ತೆ ಅಂತ. ಮಳೆಗಾಲದ ಬಗ್ಗೆನೂ ತಾವು ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಈಗ ಆಕ್ನಿ ಬಗ್ಗೆ ತಾವು ಮಾತನಾಡೋಣ. ಬಹಳಷ್ಟು ಜನರು ಈ ಒಂದು ಟೀನೇಜರ್ಸ್ ನಲ್ಲಿ ಕಂಡು ಬರುವಂತಹ ಒಂದು ಆಕ್ನಿ, ಅದಕ್ಕೆ ವಿಭಿನ್ನವಾದ ಅವರು ಹೋಮ್ ರೆಮಿಡೀಸ್ ಎಲ್ಲ

0: ಆರ್ಸ್ ಏನಿರುತ್ತಲ್ಲ ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ ಇವಾಗ ಹೆಂಗಂದ್ರೆ ಮೊಡವೆ ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅಂದ್ರೆ ಫಸ್ಟ್ ಲಕ್ಷಣ ಕಾಣ್ಕೊಳ್ಳೋದು ನಾವೇನಂತ ಹೇಳ್ತೀವಿ, ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಂತ ಹೇಳ್ತೀವಿ, ಅದು ಫಸ್ಟ್ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಂಪಾಗದ್ ಗುಳ್ಳೆಗಳಾಗತ್ತೆ, ಆಮೇಲೆ ಗುಳ್ಳೆದಿಂದ ಏನಂದ್ರೆ ಕ್ಯೂಬ್ ಬಕ್ಕಿ ಆಗತ್ತೆ. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ಸ್ಕಾರ್ಸ್ ಆಗ್ಬೋದು ಅಥವಾ ಕಲೆಗಳಾಗ್ಬೋದು. ಸೊ ಎಲ್ಲ ಸ್ಟೇಜಸ್ ಇರುತ್ತೆ. ಯಾರಿಗೆ ಬರೇ ಕೊಮೆಡಾನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಓವರ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಬೇಕಾಗಿಲ್ಲ. ಬಟ್ ಯಾರಿಗೆ ಪಸ್ ಎಲ್ಲ ಆಗ್ಬಿಟ್ಟು ಕಲೆ ಬೀಳೋ ಚಾನ್ಸ್ ಇರುತ್ತೆ ಅವ್ರಿಗೆ ಕರೆಕ್ಟಾಗಿ ಚಂದಾಗಿ ಟ್ರೀಟ್ಮೆಂಟ್ ಕೊಡಲೇಬೇಕು. ನಾವು ಇವಾಗ ಏನ್ ಮಾಡೋಣ ಅಂದ್ರೆ, ಇವಾಗ ಪಿಂಪಲ್ಸ್ ಬಗ್ಗೆ ನೀವು ಮನೇಲಿ ಏನ್ ಮಾಡ್ಬೋದು ಅಂತ ಹೇಳೋಣ. ಯಾವಾಗೂನು ಪಿಂಪಲ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹಾರ್ಷ್ ಆಗಿರೋ ಫೇಸ್ ವಾಶಸ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಫೇಸ್ ವಾಶ್ನ ಓವರ್ ಆಗೂ ಯೂಸ್ ಮಾಡಬಾರ್ದು. ಓಕೆ, ಎಷ್ಟಂದ್ರೆ 3 ಸತಿ ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವರ್ ಆಗಿ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ, ಡ್ರೈ ಆಗಿಬಿಟ್ಟು ಇರಿಟೇಷನ್ ಆಗುತ್ತೆ. ಸೊ ಅದು ಮಾಡೋದಿಲ್ಲ. ಆಮೇಲೆ ಡೆಫಿನೆಟ್ ಆಗಿ ಕ್ಲೀನ್ ಇರೋದ್ರಿಂದ ಆದಷ್ಟು ಮೊಡವೆ ಕಡಿಮೆ ಇರುತ್ತೆ. ಬಟ್ ಹೇಳೋದ್ ಪ್ರಕಾರ ಒಂದ್ ಏಜ್ ಅಲ್ಲಿ ಮೊಡವೆ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಚೂಟೋದು ಕಿತ್ತೋದು ಏನು ಮಾಡಬಾರ್ದು. ಆಮೇಲೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ನ ಏನೇನೋ ಯೂಸ್ ಮಾಡಬೇಡಿ. ನೀವು ಏನ್ ಯೂಸ್ ಮಾಡ್ಬೋದು ಅಂದ್ರೆ ಬೆನ್ಸಲ್ ಪರಾಕ್ಸೈಡ್ ಬರುತ್ತೆ, ಅದು ಯೂಸ್ ಮಾಡ್ಬೋದು, ದಟ್ ಇಸ್ ಫೈನ್. ಓಕೆ, ಆಮೇಲೆ ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ಸುಮ್ಮನೆ ಲೈಫ್ ಲಾಂಗ್ ಏನೇನೋ ಹಚ್ಕೊಳ್ಳಂತ ಹೋಗ್ಬೇಡಿ. ಪಿಂಪಲ್ಸ್ ಎಲ್ಲ ಇದ್ದಾಗ ಯಾವತ್ತೂ ಸ್ಟೀರಾಯ್ಡ್ಸ್ನ ಯೂಸ್ ಮಾಡಬಾರ್ದು, ಅದನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸುಮ್ಮನೆ ಓವರ್ ದ ಕೌಂಟರ್ ಯಾರೋ ಹೇಳ್ತಾರೆ ಅಂತ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಮುಖನ ಅಟ್ಲೀಸ್ಟ್ 1-3 times ತೊಳಿರಿ. ಆಮೇಲೆ ನಿಮ್ಮ ಡಾಕ್ಟರ್ ಕೊಟ್ಟೆ ಕ್ರೀಮ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿರಿ, ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡಿರಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಆಕ್ನೆ ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಬಟ್ ತುಂಬಾ ಜಾಸ್ತಿ ಇತ್ತು, ಕ್ಯೂ ಗುಳ್ಳೆ ಇದೆ, ಸ್ಕಾರ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಅವ್ರು ಹೇಳಿದ ಡ್ಯೂರೇಷನ್ ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.
1: ಡಾಕ್ಟರ್ ಮೇಡಮ್, ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ 2-3 ಮೆಡಿಸಿನ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈಗ ಮಾಹಿತಿಯ ಯುಗ, ಗೆಟ್ ಇನ್ಫಾರ್ಮೇಶನ್ ಅಟ್ ಎ ಕ್ಲಿಕ್ ಅಂತ ಹೇಳ್ತಾರೆ, ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಚರ್ಮದ ಒಂದು ವಿಷಯ ಬಂದಾಗ ಸೆಲ್ಫ್ ಮೆಡಿಕೇಶನ್ ಒಳ್ಳೇದಾ ಅಥವಾ ಕೆಟ್ಟದ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಿಕೆ ಇಷ್ಟ?
0: ಸೆಲ್ಫ್ ಮೆಡಿಕೇಶನ್ ಯಾವಾಗೂ ಮಾಡಬಾರ್ದು. ಏನಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಮ್ದು ಚರ್ಮ ಲಾರ್ಜೆಸ್ಟ್ ಆರ್ಗನ್ ಇದೆ, ನಾವು ಅದ್ರ ಮೇಲೆ ಏನ್ ಹಚ್ಕೊಂಡ್ರು ಅದ್ ಅಬ್ಸಾರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಸಿಸ್ಟಮ್ ಒಳಗೆ ಹೋಗುತ್ತೆ ಅದು. ಸೊ ನಾವೇನಾದ್ರೂ ಕೆಟ್ಟ ವಸ್ತು ಹಚ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ನಮ್ಮ ಬಾಡಿ ಒಳಗೆ ಹೋಗಿ ಕೆಟ್ಟ ದುಷ್ಪರಿಣಾಮನೇ ಮಾಡುತ್ತೆ. ಸೊ ಯಾವುದಾದ್ರೂ ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಬೇಸಿಕ್ ಐಡಿಯಾ ಇರಬೇಕು. ನೆಟ್ಟಲ್ಲಿ ಒಂದೊಂದ್ಸತಿ ಐಡಿಯಾ ಸಿಗುತ್ತೆ, ಸಿಗಲ್ಲ, ಬಟ್ ಅದು ಏನಂದ್ರೆ ಅಥೆಂಟಿಕೇಟೆಡ್ ಇರಲ್ಲ. ಯಾರಾದ್ರೂ ನೆಟ್ಟಲ್ಲಿ ಏನಾದ್ರೂ ಹಾಕ್ಬಿಡ್ಬೋದು. ಸೊ ನೀವು ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಪೇಷಂಟ್ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ ಕರೆಕ್ಟ್ ಆಗಿ ವೆಬ್ಸೈಟ್ಸ್ ಅಲ್ಲಿ, ಆ ಇನ್ಫಾರ್ಮೇಶನ್ ಪೇಷಂಟ್ಸ್ಗಂತಾನೆ ಇರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಫಾಲೋ ಮಾಡ್ಬೋದು. ಸಿಂಪಲ್ ಹೌಸ್ ರೆಮಿಡೀಸ್ ಎಲ್ಲ ಇರ್ತಾವೆ, ಲೈಕ್ ಮುಖ ತೊಳೆಯೋದು, ರಫ್ ಆಗಿರಬಾರ್ದು, ಮತ್ತೆ ಡೈಲಿ ರೂಟೀನು ಏನ್ ಫಾಲೋ ಮಾಡಬೇಕು. ಲೈಕ್ ಇವಾಗ ಪಿಂಪಲ್ಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಡೈರಿ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು. ಸೊ ಆಮೇಲೆ ಫೈಬರ್ ರಿಚ್ ಫುಡ್ ಅಂದ್ರೆ ತರಕಾರಿಗಳೆಲ್ಲ ಜಾಸ್ತಿ ತಿನ್ಬೇಕು. ಸೊ ಇದರಿಂದ ಏನಾಗತ್ತಂದ್ರೆ ಪಿಂಪಲ್ಸ್ ಏನ್ ಪೂರ್ತಿ ನಿಂತೋಗಲ್ಲ, ಬಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಜಾಸ್ತಿ ಫ್ಲೇರ್ ಅಂತ ಏನ್ ಹೇಳ್ತೀವಿ ಅದಾಗಲ್ಲ. ಆಮೇಲೆ ಇನ್ನೊಂದು, ಹುಡುಗಿಯರಲ್ಲಿ ಅವ್ರದ್ದು ಸೈಕಲ್ಸ್ ಎಲ್ಲ ಇದ್ದಾಗ ಅದು ಇರುತ್ತೆ, ಪಿಂಪಲ್ಸ್ ಕಾಣುತ್ತೆ. ಡೆಫಿನೆಟ್ ಆಗಿ ಮೆಜಾರಿಟಿ ಪ್ರಾಬ್ಲಮ್ಸ್ ಏನಾಗೋದಂದ್ರೆ ಒಂದ್ ಪಿಂಪಲ್, ಅದೇನು ಟಿವಿನಲ್ಲಿ ಎಲ್ಲ ಬರುತ್ತಲ್ಲ, ಒಂದ್ ಪಿಂಪಲ್ ಬಂದ್ಬಿಟ್ರೆ ನಿಮ್ಗೆ ಯಾರು ಇಷ್ಟಾನೇ ಪಡಲ್ಲ, ಆ ತರ ಏನ್ ಇರಲ್ಲ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಒಂದ್ ಏಜ್ ಅಲ್ಲಿ ನಿಮ್ಗೆ ಬರುತ್ತೆ ಪಿಂಪಲ್ಸ್. ಸೊ ಅದನ್ನ ಚೂಟೋದು ಕಿತ್ತೋದು ಅಥವಾ ಒಂದ್ ದಿವಸಲ್ಲಿ ಒಂದ್ ಕ್ರೀಮ್ ಹಚ್ಚಿದ ತಕ್ಷಣ ಅದು ಮರುದಿವಸನೇ ಹೋಗ್ಬಿಡತ್ತೆ, ಅದೆಲ್ಲ ತಪ್ಪು ಇನ್ಫಾರ್ಮೇಶನ್ ಇದೆ. ಆ ತರ ಏನಾಗಲ್ಲ. ಪಿಂಪಲ್ಸ್ ಬಂದ್ರೆ ಒಂದ್ ಟೈಮ್ ತಗೊಳುತ್ತೆ, ಸ್ಲೋ ಆಗಿ ಹೋಗುತ್ತೆ. ಒಂದ್ ವಾರ ಇರ್ಬೋದು, ಒಂದ್ 10 ದಿವಸ ಇರ್ಬೋದು, ಅದ್ ತನ್ನಷ್ಟಕ್ಕೆ ತಾನೇ ಹೋಗ್ಬಿಟ್ಟು ಏನೂ ಆಗೋದಿಲ್ಲ. ಅಂದ್ರೆ ಒಂದ್ ಚಿಕ್ಕ ಕಲೆ ಇರ್ಬೋದು, ಆಮೇಲೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಚೂಟೋದು ಕಿತ್ತೋದು ಏನಾದ್ರು ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಕಾರ್ ಅಂತ ಹೇಳ್ತೀವಿ. ಅದು ಲೈಫ್ ಲಾಂಗ್ ಇರುತ್ತೆ. ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ತುಂಬಾ ಖರ್ಚೆಲ್ಲ ಮಾಡಬೇಕು, ತುಂಬಾ ಟೈಮ್ ಎಲ್ಲ ಹೋಗುತ್ತೆ. ಸೊ ಯಾವತ್ತು ಚೂಟೋದು ಕಿತ್ತೋದು ಯಾವತ್ತು ಮಾಡಬಾರದು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈನೋದ್ವಾನಿ 90.4 FM KLE ಕನಸು. ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್.

0: ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಈಗ ರೋಗಗಳ ಬಗ್ಗೆ ಮಾತನಾಡೋಣ. ಎಕ್ಸಿಮಾ ಅಂದ್ರೆ ಏನು, ಅದರ ಲಕ್ಷಣ?
1: ಎಕ್ಸಿಮಾ ಅಂದ್ರೆ ಇದು ಒಂದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಎಕ್ಸಿಮಾ ಅಂತ ಹೇಳ್ತೀವಿ ಅಂದ್ರೆ ಸ್ಕಿನ್ ಅಳ್ತಾ ಇದ್ರೆ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಕ್ಸಿಮಾ ಅಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಅಟೋಪಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇವಾಗ ಸ್ಕಿನ್ ಡ್ರೈ ಆದ್ರೆ ಹೇಳೋದು ಅಸ್ಟಿಯೋಟಿಕ್ ಎಕ್ಸಿಮಾ ಅಂತ ಹೇಳ್ತೇವೆ. ಇರಿಟೆಂಟ್ ಎಕ್ಸಿಮಾ ಅಂದ್ರೆ ಇರಿಟೆಂಟ್ ಸಾಮಾನ್ ವಸ್ತುಗಳನ್ನ ನಾವು ಏನಾದ್ರು ಕೈ ಮೇಲೆ ಹಚ್ಕೊಂಡ್ರೆ ಅವಾಗ ಸ್ಕಿನ್ ರಿಯಾಕ್ಟ್ ಮಾಡುತ್ತೆ, ರೆಡ್ ಆಗುತ್ತೆ, ಅದಕ್ಕೂ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ಗೂ ಎಕ್ಸಿಮಾನೇ ಆಗುತ್ತೆ. ಸೊ ಎಕ್ಸಿಮಾ ತುಂಬಾ ಥರದಿದೆ. ಸೊ ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ನೋಡಬೇಕಾಗಿರೋದಂದ್ರೆ ವಿಂಟರ್ ಎಕ್ಸಿಮಾ ಅಂತ ಹೇಳ್ಬೋದು. ಲೈಕ್ ಈಸಿಯಾಗಿರೋ ಟರ್ಮ್ಸ್ ಯೂಸ್ ಮಾಡೋಣ, ತುಂಬಾ ಕಾಂಪ್ಲಿಕೇಟೆಡ್ ಟರ್ಮ್ಸ್ ಯೂಸ್ ಮಾಡಿದ್ರೆ ಯಾರಿಗೂ ಅರ್ಥನೂ ಆಗಲ್ಲ. ಸೊ ಏನಾಗುತ್ತೆ, ವಿಂಟರ್ ಸೀಸನ್ ಅಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಅಂದ್ರೆ ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಅದೇನ್ ಮಾಡುತ್ತಂದ್ರೆ ನಮ್ಮ ದೇಹದ ಮೇಲಿರೋ ನೀರಿನ ಅಂಶ ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಸೊ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅದು ಒಂದ್ ಸ್ವಲ್ಪ ಕೆಂಪಾಗ್ಬೋದು, ಬಿರುಕು ಬಿಡ್ಬೋದು, ಎಸ್ಪೆಷಲಿ ಹೀಲ್ದಲ್ಲೆಲ್ಲ ಒಡಿತದೆ, ಅಂದ್ರೆ ಕಾಲೆಲ್ಲ ಸೀಳ್ಬೋದು. ಇದೆಲ್ಲಾನು ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಕಡಿಮೆ ಆಗೋದಕ್ಕೆ ಆಗುತ್ತೆ. ಸೊ ಇವಾಗಪ್ಪ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಸ್ನಾನ ಮಾಡೋದು ಒಂದು ರೀತಿ ಇರುತ್ತೆ. ಎಲ್ಲಾರ್ಗೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಲಾಂಗ್ ಬಾತ್ಸ್, ಒಂದ್ ಗಂಟೆ ತನಕ ಸ್ನಾನ ಮಾಡೋದು, ಬಿಸಿ ಬಿಸಿ ಇರಬೇಕು. ಬಟ್ ಅದು ಚರ್ಮಕ್ಕೆ ಆರೋಗ್ಯಕರ ಅಲ್ಲ. ಚರ್ಮಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಶಾರ್ಟ್ ಬಾತ್ಸ್ ಅಂದ್ರೆ 2-5 minutes ಅಷ್ಟು, ಆಮೇಲೆ ಲೂಕ್ ವಾರ್ಮ್ ವಾಟರ್. ಲೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರ್ಬೆಚ್ಚ ನೀರು. ಉಗುರ್ಬೆಚ್ಚ ನೀರಲ್ಲಿ ಜಳಕ ಮಾಡಬೇಕು, ತುಂಬಾ ಸುಡು ಸುಡು ನೀರಲ್ಲಿ ಜಳಕ ಮಾಡಬಾರ್ದು. ಆಮೇಲೆ ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿ, ಹಾರ್ಶ್ ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ. ಸ್ನಾನ ಆದ ತಕ್ಷಣ ಯಾವ್ದಾದ್ರು ಬಾಡಿ ಲೋಷನ್ ಮೈ ತುಂಬಾ ಹಚ್ಚಬೇಕು. ಎಸ್ಪೆಷಲಿ ಬಾಡಿ ಲೋಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಜಾಸ್ತಿ ಫ್ರೇಗ್ರೆನ್ಸ್ ಇರೋದು ಯೂಸ್ ಮಾಡಬೇಡ್ರಿ. ಫ್ರೇಗ್ರೆನ್ಸ್ ಇರೋದು ಚೆನ್ನಾಗಿ ಅನ್ಸುತ್ತೆ, ಬಟ್ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ನಾನ್ ಫ್ರೇಗ್ರೆಂಟ್ ಮಾಯಿಶ್ಚರೈಸಿಂಗ್ ಲೋಷನ್ಸ್ ಹಚ್ಚಿ ಸ್ನಾನ ತಕ್ಷಣ ಹಚ್ಚಬೇಕು. ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆನೆ ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲೆ ಬಟ್ಟೆ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ವಿಂಟರ್ ಎಕ್ಸಿಮಾ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದರ್ ಎಕ್ಸಿಮಾಸ್ ಅಂದ್ರೆ ನಾವು ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಸ್ಕಿನ್ ತುಂಬಾ ಡ್ರೈ ಇರುತ್ತೆ, ವಾಟ್ ವಿ ಟೆಲ್ ಅಸ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಅವರಿಗೆ ಬರೀ ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗ್ಲಿಕ್ಕಿಲ್ಲ, ಅವರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಡೆಫಿನೆಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ನಾವೇನ್ ಹೇಳ್ತೇವೆ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮೇಜರ್ ಎಸ್ಪೆಷಲಿ ಹೌಸ್ ವೈಫ್ಸ್ ಅಲ್ಲಿ ನೋಡೋದಂದ್ರೆ ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಏನಾಗತ್ತೆ ಅಂದ್ರೆ ಅದು ನಮ್ದು ಮೇಲ್ಗಡೆ ಚರ್ಮನೆಲ್ಲ ಕಿತ್ಬಿಡುತ್ತೆ, ಕಿತ್ಬಿಟ್ಟು ಅದು ಇರಿಟೇಷನ್ ಕಾಸ್ ಮಾಡುತ್ತೆ. ಸೊ ಯಾವಾಗ್ಲೂ ಬಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರಬ್ಬರ್ ಗ್ಲೌಸ್ ಅಥವಾ ಸಿಲಿಕಾನ್ ಗ್ಲೌಸ್, ಇವು ಎರಡು ಗ್ಲೌಸ್ ಹಾಕೊಂಡ್ಬಿಟ್ಟು ನೀವು ಬಟ್ಟೆ ಪಾತ್ರೆನ ತೊಳಿರಿ. ಅವಾಗ ನಿಮ್ಗೆ ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಂತ ಹೇಳ್ತೇವಲ್ಲ ಅದು ಆಗಲ್ಲ. ಇದು ಸಿಂಪಲ್ ಇದೆ, ಯಾರಿಗೂ ಅದು ಇಷ್ಟ ಆಗಲ್ಲ. ಗ್ಲೌಸ್ ಹಾಕ್ಬೇಕು ಅಂದ್ರೆ ಅದೊಂದು ದೊಡ್ಡ ಎಫರ್ಟ್ ಅಂತ ಅನ್ಸುತ್ತೆ. ಬಟ್ ಕೈಯೆಲ್ಲ ಏನಂತ ಹೇಳ್ತೀರಾ ನೀವು, ರೆಡ್ ಆಗ್ಬಿಟ್ಟು ಇಚ್ಚಿಂಗ್ ಎಲ್ಲ ಆಗಿ ಉರಿತಾ ಇದ್ರೆ ಅದೇನ್ ಚೆನ್ನಾಗಿರಲ್ಲ. ಸೊ ಯಾವಾಗೂ ಡಿಟರ್ಜೆಂಟ್ ಬೇಸ್ ಚೇಂಜ್ ಆಗ್ತಾ ಇರುತ್ತೆ, ಇಟ್ ಇಸ್ ಅನ್ ಆಲ್ಕಲೈನ್ ಬೇಸ್. ಸೊ ಯಾವಾಗೂ ಏನ್ ಮಾಡ್ತಾರೆ ಅಂದ್ರೆ ಸ್ವಚ್ಛಾಗಬೇಕು ಸ್ವಚ್ಛಾಗಬೇಕು ಅಂತ ಅದ್ರದ್ದು ಕಂಟೆಂಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದು ನಮ್ಮ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗೂ ಗ್ಲೌಸ್ ಹಾಕಿ ಮನೆ ಕೆಲಸನ ಮಾಡಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ KLE ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಇನ್ನೊಂದು ವಿಷಯದ ಬಗ್ಗೆ, ರಿಂಗ್ ವರ್ಮ್ಸ್ ಇನ್ಫೆಕ್ಷನ್ ಎಂದ್ರೇನು, ಅದರ ಲಕ್ಷಣ, ಅದರ ಬಗ್ಗೆ ತಿಳಿಸಿ.
1: ಇದು ಆಗ್ಲೇ ಮಾತಾಡಾಗಿದೆ, ಬಟ್ ರಿಂಗ್ ವರ್ಮ್ ಅಂದ್ರೆ ಏನಿಲ್ಲ, ಇದು ಗಚ್ಚಕರಣಿಗೆ ಇನ್ನೊಂದ್ ಹೆಸರು ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಇನ್ನೊಂದ್ ಹೆಸರು. ಅದು ರೌಂಡ್ ರೌಂಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದರದ್ದು ಫಂಗಲ್ ಲಕ್ಷಣ ಏನಂದ್ರೆ ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಹೀಗೆ ಸ್ಪ್ರೆಡ್ ಆಕೋಂತ ಹೋಗುತ್ತೆ. ಸೊ ಯಾವಾಗ್ಲೂ ನಾವು ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ ಅದು ಆಕ್ಟಿವ್ ಅಂದ್ರೆ ಅಲ್ಲೇನೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ರಿಂಗ್ ಆಗಿ ಕಾಣುತ್ತೆ, ಅದಕ್ಕೆ ನಾವು ರಿಂಗ್ ವರ್ಮ್ ಅಂತ ಹೇಳೋದು.
0: ಇದಕ್ಕೆ ಏನ್ ಚಿಕಿತ್ಸೆ ಏನ್ ಮಾಡಬಹುದು, ಎನಿ ಫುಡ್ ರೆಸ್ಟ್ರಿಕ್ಷನ್?
1: ಇಲ್ಲ, ಇದು ಫುಡ್ ಇಂದ ಏನು ಇಲ್ಲ. ಇದಕ್ಕೆ ಆಗ್ಲೇ ಹೇಳ್ದಂಗೆ ನೀವು ಹಸಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸ್ನಾನ ಆದ್ಮೇಲೆ ಒತ್ತೆಗೆ ಒರೆಸ್ಕೋಬೇಕು, ಸಿಂಥೆಟಿಕ್ ಬಟ್ಟೆ ಹಾಕಬಾರ್ದು, ಲೂಸ್ ಕಾಟನ್ ಬಟ್ಟೆನೆ ಹಾಕ್ಬೇಕು. ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಅಥವಾ ಏನೋ ಕಾರಣದಿಂದ ಬಟ್ಟೆ ಹಸಿ ಆದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕು. ಇದೆಲ್ಲ ಮಾಡಿದ್ರೆ ಇದು ಬರಲ್ಲ. ಸೊ ಮಾಯಿಶ್ಚರ್ ಏನಿರುತ್ತಲ್ಲ, ಮಾಯಿಶ್ಚರ್ ಇಸ್ ಅ ರೀಸನ್ ಫಾರ್ ಫಂಗಲ್ ಇನ್ಫೆಕ್ಷನ್ ಟು.
0: ಸೋರಿಯಾಸಿಸ್ ಬಗ್ಗೆ ಮಾತನಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು, ಅದರ ಲಕ್ಷಣ?
1: ಹಾ, ಸೋರಿಯಾಸಿಸ್ ಏನ್ ಹೇಳೋದಂದ್ರೆ ಇದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದ್ ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇರ್ಲೇಬೇಕು ಅಂತ ಇಲ್ಲ. ಬಟ್ ಇದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗತ್ತಂದ್ರೆ ನಮ್ ಚರ್ಮದ ಮೇಲೆ ಕೆಂಪ್ ಮಚ್ಚೆಗಳಾಗಿ ಅದರಿಂದ ಬಿಳಿ ಬಿಳಿ ಪುಡಿ ಉದುರುತ್ತದೆ. ಸೊ ಇದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ನಾವೇನ್ ಹೇಳ್ತೀವಿ, ಎಲ್ಬೋಸು, ನೀ ಇಲ್ಲೆಲ್ಲಾನು ಜಾಸ್ತಿ ಮಂಡಿಗಳಲ್ಲೆಲ್ಲ ಜಾಸ್ತಿ ಕಾಣ್ಕೋಬಹುದು. ಬಟ್ ಎಲ್ಲಾರ್ಗೂ ಸೇಮ್ ಸಿವಿಯರಿಟಿ ಇರಲ್ಲ. ಒಬ್ಬೊಬ್ಬರಿಗೆ ಬರೇ ಕೈ ಕಾಲ್ ಮೇಲೆ ಅಷ್ಟೇ ಇರುತ್ತೆ, ಒಬ್ಬೊಬ್ಬರಿಗೆ ಇಡೀ ಬಾಡಿ ಆಗ್ಬೋದು, ಒಬ್ಬೊಬ್ಬರಿಗೆ ಬರೇ ತಲೆ ಮೇಲೆ ಅಷ್ಟೇ ಕಾಣ್ಕೋಬಹುದು. ಸೊ ಎಲ್ಲಾರ್ಗೂ ಒಂದೇ ತರ ಎಫೆಕ್ಟ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಇವಾಗ ಸೋರಿಯಾಸಿಸ್ ಎಷ್ಟು ಜನಕ್ಕೆ ಇದ್ರೂ ಎಷ್ಟೊಂದು ಹಲವಾರು ಟ್ರೀಟ್ಮೆಂಟ್ಗಳು ಇದಾವೆ. ಸೊ ಆ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ಗೆ ಇಟ್ಕೋಬಹುದು. ಡೆಫಿನೆಟ್ ಆಗಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರುತ್ತೆ ಇದಕ್ಕೆ. ಸೊ ವಿ ಡೆಫಿನೆಟ್ಲಿ ಕ್ಯಾನ್ ಕಂಟ್ರೋಲ್ ಇಟ್ ಟು ಅ ಮೇಜರ್ ಎಕ್ಸ್ಟೆಂಟ್.
0: ಡಾಕ್ಟರ್ ಮೇಡಮ್, ಚರ್ಮದಲ್ಲಿ ಉಂಟಾಗುವ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಓಕೆ, ಅಲರ್ಜಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಸೊ ಅರ್ಟಿಕೇರಿಯಾ ಏನಾಗತ್ತಂದ್ರೆ ಇದು ನಮ್ ಬಾಡಿನಲ್ಲಿ ಹಿಸ್ಟಮಿನ್ ಅಂತ ಇರುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದ್ರೆ ನಮ್ದು ಚರ್ಮದ ಮೇಲೆಲ್ಲ ಸ್ವಲ್ಪ ಕೆಂಪಾಗ್ಬಿಟ್ಟು ತುರಿಕೆ ಎಲ್ಲ ಚಾಲು ಆಗುತ್ತೆ. ಸೊ ಇದು ಅರ್ಟಿಕೇರಿಯಾ ಅಕ್ಯೂಟ್ ಅಥವಾ ಕ್ರಾನಿಕ್, ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದ್ರೆ ವರ್ಷಾನ್ಗಟ್ಲೆ ಇರುತ್ತೆ, ಅದನ್ನ ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಸ್ಟ್ ಒಂದ್ಸತಿ ಬಂದ್ಬಿಟ್ಟು ಮತ್ ವಾಪಸ್ ಅದ್ ಬರೋದು ಇಲ್ಲ. ಸೊ ಇದು ಎಷ್ಟೊಂದು ಕಾರಣ ಇರ್ಬೋದು. ಏನ್ ಹೇಳ್ತೀವಿ ಅಂದ್ರೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂಡ್ ದ ಸನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅರ್ಟಿಕೇರಿಯಾ. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮ್ಗೆ ಗೊತ್ತಾಗಲ್ಲ ಎದಕ್ಕೆ ಅರ್ಟಿಕೇರಿಯಾ ಆಗ್ತದೆ ಅಂತ. ಬಟ್ ಒಂದೊಂದ್ಸತಿ ಕಾರಣ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೋ ಏನೋ ಒಂದು ಯಾವ್ದೋ ಫುಡ್ ತಿಂದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಅದಾಗಲ್ಲ. ಒಬ್ಬೊಬ್ಬರಿಗೆ ಪ್ರಾನ್ಸ್ ಆಗಲ್ಲ ಅವ್ರ, ಅಥವಾ ಒಬ್ಬೊಬ್ರಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಅವ್ರು ಇಮಿಡಿಯೇಟ್ ಆಗಿ ತಿಂದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಜಸ್ಟ್ ಅರ್ಟಿಕೇರಿಯಾ ಅಷ್ಟೇ ಅಲ್ಲ, ಅವ್ರಿಗೆ ಆಂಜಿಯೋಡಿಮಾ ಅಂತಾನು ಹೇಳ್ತೀವಿ. ಆಂಜಿಯೋಡಿಮಾ ಅಂದ್ರೆ ಅವ್ರಿಗೆ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡೆಫಿನೆಟ್ ಆಗಿ ಯಾವ ಟೈಮಲ್ಲೂ ಆ ಫುಡ್ನ ಅವಾಯ್ಡ್ ಮಾಡ್ಲೇಬೇಕು. ಒಂದೊಂದ್ಸತಿ ಯಾವ್ದಾದ್ರು ಡ್ರಗ್ಸ್ ಇಂದಾನೂ ಆಗ್ಬಹುದು. ಸೊ ಅದು ಅವ್ರಿಗೆ ಗೊತ್ತಾಯ್ತು ಇದ್ ತಗೊಂಡ್ರೆ ಇದಾಗತ್ತಂತ ಗೊತ್ತಿದ್ರೆ ಆ ಔಷಧಿನ ಅವ್ರು ಯಾವತ್ತೂ ತಗೋಬಾರದು. ಸೊ ಇದು ಒಂದೊಂದ್ ಕಾರಣ ಗೊತ್ತಿರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು. ಗೊತ್ತಿದ್ದ ಕಾರಣ, ಗೊತ್ತಿರ್ಲಾರ್ದ ಕಾರಣ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಕಂಟಿನ್ಯೂಸ್ ಮೆಡಿಕೇಶನ್ಸ್ ಕೊಡಬೇಕಾಗುತ್ತೆ.
0: ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಆದ್ರೆ ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆ ಬಗ್ಗೆ ತಿಳಿಸಿ ಅಂತ.
2: ಮಕ್ಕಳಲ್ಲಿ ಸೇಮ್ ನಾವೇನ್ ಹೇಳ್ತೇವಂದ್ರೆ ವಿಂಟರ್ ಎಕ್ಸಿಮಾ, ಡ್ರೈ ಸ್ಕಿನ್, ಈವನ್ ಅಟೋಪಿಕ್ ಡರ್ಮಟೈಟಿಸ್ ಕಾಮನ್ ಆಗಿ ಇರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಮಕ್ಕಳಲ್ಲೂ ಇದೆಲ್ಲ ಎಕ್ಸಿಮಾ ಕಡಿಮೆ ಇಡಕ್ಕೆ ನೀವು ಮೈಲ್ಡ್ ಸೋಪ್ ಯೂಸ್ ಮಾಡ್ರಿ, ಮಾಯಿಶ್ಚರೈಸರ್ ಯೂಸ್ ಮಾಡ್ರಿ, ತುಂಬಾ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಇನ್ನೊಂದು, ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಎಸ್ಪೆಷಲಿ ನಾವೇನ್ ಹೇಳೋದಂದ್ರೆ ಇಂಪೆಟಿಗೋ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಅರೌಂಡ್ 5 to 10 years ಏಜ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಯಾವಾಗಾದ್ರೂ ಆದಾಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ, ಹಾಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೇಗೆ ದೊಡ್ಡವರಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಅದೇ ತರ ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಂತ ಹೇಳ್ತೇವೆ, ಸ್ಕೇಬೀಸ್ ಅಥವಾ ಹುರುಕು ಕಜ್ಜಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್, ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ಬೋದು. ಇವಾಗ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಚಿಕನ್ ಪಾಕ್ಸ್, ಮೀಸಲ್ಸ್ ವ್ಯಾಕ್ಸಿನ್ ಇದೆ ಅಷ್ಟೊಂದ್ ಮಟ್ಟಿಗೆ ಆಗಲ್ಲ, ಬಟ್ ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಆಮೇಲೆ ಸ್ಕೇಬೀಸ್ ಹೇಳಾಯ್ತು, ದೆನ್ ಇಂಪೆಟಿಗೋ ಹೇಳಾಯ್ತು. ಆಮೇಲೆ ಇನ್ನೂ ಬೇರೆದಂದ್ರೆ ವಾಟ್ಸ್ ಆಗ್ಬೋದು, ಮೊಲಸ್ಕಮ್ ಕಂಟೇಜಿಯಸಮ್ ಅಂತ ಹೇಳ್ತೀವಿ, ಇದನ್ನು ವೈರಲ್ ಇನ್ಫೆಕ್ಷನ್. ಇದು ಯಾಕಾಗತ್ತೆ ಅಂದ್ರೆ ಮಕ್ಕಳು ತುಂಬಾ ಕೂಡಿ ಆಡ್ತಾ ಇರ್ತಾರೆ. ಸೊ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ, ಒಬ್ಬರಿಂದ ಒಬ್ರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇವೆಲ್ಲ ವೈರಲ್ ವಾಟ್ಸ್ ಮತ್ತೆ ಮೊಲಸ್ಕಮು ತುಂಬಾ ಹೆದರ್ಕೊಳ್ಳೋದ್ ಬೇಕಾಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ವಿ ಕ್ಯಾನ್ ಸ್ಟಿಲ್ ಟ್ರೀಟ್, ಅಂಡ್ ಎಷ್ಟೊಂದ್ಸರಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೇವೆ, ಅದು ತನ್ನಷ್ಟಕ್ಕೆ ತಾನೇನು ಹೋಗ್ಬೋದು. ಬಟ್ ಏನಾರ ಆದ್ರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ.
1: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ತಾವು ಹೇಳಿರುವ ಪ್ರಕಾರ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ, ನಾವು ಅದರ ಕೇರ್ ಖಂಡಿತ ತಗೋಬೇಕು. ಕೇರ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ, ಚರ್ಮದ ಆರೈಕೆ, ವೈದ್ಯರಾದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ, ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಇನ್ ಜನರಲ್?
2: ಓಕೆ, ಫಸ್ಟ್ ನಿಮ್ ಬಾಡಿ ಕೇರ್ ತಗೊಳ್ಳಿ, ಹೆಲ್ದಿ ಫುಡ್, ಆಮೇಲೆ ಡೈಲಿ ಎಕ್ಸಸೈಸ್, ಅಡಿಕ್ವೇಟ್ ಎಕ್ಸಸೈಸ್, ಆಮೇಲೆ ಅಡಿಕ್ವೇಟ್ ಸ್ಲೀಪ್, ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದ್ರೆ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ನಮ್ಗೆ ಅನ್ಸಿದ ಹೆಲ್ದಿ ಆಕ್ಚುಲಿ ನಮ್ ದೇಹಕ್ಕೆ ಹೆಲ್ದಿ ಇರಲ್ಲ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂದ್ರೆ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಫೈಬರು ಇರಬೇಕು, ಎಲ್ಲ ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆಕ್ಟಿವಿಟಿ ಬೇಕು ದೇಹಕ್ಕೆ. ನಾವು ಎಕ್ಸಸೈಸ್ ಅಥವಾ ಯಾವುದು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂದ್ರೆ ನಮ್ ದೇಹ ಏನಾರೋ ಒಂದು ರೋಗ ಬರಕ್ ಚಾಲು ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಏನಂತ ನಾವು ಹೇಳ್ತೇವಂದ್ರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಏನ್ ನಿದ್ದೆ ಇರುತ್ತೆ ಅದು ಇಂಪಾರ್ಟೆಂಟ್, ಬಿಕಾಸ್ ಅದು ಸರ್ಕಾಡಮ್ ರಿದಮ್ ಅಂತ ಹೇಳ್ತೇವೆ. ಫಾರ್ ದಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ ಮನಸ್ಸನ್ನ ಶಾಂತಾಗಿ ಇಟ್ಕೊಳ್ಳಕ್ಕೆ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಆಲ್ಸೋ ಇಸ್ ಗೋಯಿಂಗ್ ಟು ಹೆಲ್ಪ್. ಇಫ್ ವಿ ಡೂ ದಿಸ್, ಇಂಡಿವಿಜುವಲಿ ಸ್ಕಿನ್ಗೆ ಏನು ಕೇರ್ ಬೇಕಾಗಲ್ಲ, ಇಟ್ ವಿಲ್ ಬಿ ಟೇಕನ್ ಕೇರ್. ಬಟ್ ಡೆಫಿನೆಟ್ಲಿ ಯು ವಾಂಟ್ ಸಮಥಿಂಗ್ ಅಂದ್ರೆ ಇಟ್ ಗೋಸ್ ವಿದೌಟ್ ಸೇಯಿಂಗ್ ಅಂತ ನಾವು ದಿನ ಸ್ನಾನ ಮಾಡಲೇಬೇಕು. ಬಟ್ ಸ್ನಾನ ಮಾಡ್ತಾ ತುಂಬಾ ಹಾರ್ಶ್ ಸೋಪ್ ಯೂಸ್ ಮಾಡಬೇಡ್ರಿ. ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡ್ರಿ. 2 to 3 minutes ಬಾತ್, ಶಾರ್ಟ್ ಬಾತ್ಸ್ ವಿತ್ ಲೂಕ್ ವಾರ್ಮ್ ವಾಟರ್, ಇದ್ ಮಾಡಿದ್ರೆ ಚರ್ಮ ತುಂಬಾ ಡ್ರೈ ಎಲ್ಲ ಆಗಲ್ಲ. ಸೊ ದಿಸ್ ಇಸ್ ಬೇಸಿಕ್ ವಾಟ್ ವಿ ಹ್ಯಾವ್ ಟು ಡೂ.
1: ಖಂಡಿತ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್.
2: ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್, ಡೆಫಿನೆಟ್ ಆಗಿ ಸೆಲ್ಫ್ ಮೆಡಿಕೇಶನ್ ಮಾಡಬಾರದು. ಆಮೇಲೆ ನಾವ್ ಇವಾಗ ನೋಡ್ತಾ ಇದೀವಿ, ಎಲ್ಲರೂ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಏನಿರುತ್ತೆ, ಸ್ಟೀರಾಯ್ಡ್ಸ್ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟೀರಾಯ್ಡ್. ಅದರಿಂದ ನಿಮ್ದು ಚರ್ಮದ ಮೇಲೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಗಜ್ಕರಣಿ ಎಲ್ಲ ಏನು ಹೋಗಲ್ಲ, ಬಟ್ ಚರ್ಮದ ಮೇಲೆ ಕಲೆ ಬೀಳುತ್ತೆ, ಚರ್ಮ ಕೆಂಪಾಗ್ಬೋದು, ಮೊಡವೆ ಬರ್ಬೋದು. ಇದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಟೀರಾಯ್ಡ್ ಡ್ಯಾಮೇಜ್ ಸ್ಕಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಆಗ್ಬೋದು. ಡೆಫಿನೆಟ್ ಆಗಿ ಸುಮ್ನೆ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಏನೋ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ, ಪಾರ್ಲರ್ ಸಜೆಸ್ಟ್ ಮಾಡಿದ್ದಾರೆ, ಆ ತರ ಹೋಗ್ಬಿಟ್ಟು ಯಾವುದು ಕ್ರೀಮ್ ತಗೊಂಡು ಹಚ್ಚಬೇಡಿ. ನಿಮ್ ಚರ್ಮದ ಏನಾರ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನಮ್ಮ ಸ್ಕಿಮ್ ಡಿಪಾರ್ಟ್ಮೆಂಟ್ ಕೇಳಿ, ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬನ್ನಿ, ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಅಥವಾ ಯಾವ್ದಾದ್ರು ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ, ಬಟ್ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ, ಇದೇ ನಾನು ಹೇಳೋದು.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
2: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮೆಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವನ್ನ. ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮ ಏನ್ ಹೇಳಿ, ಮಹಿಳಾ ವೇದಿಕೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಿಮ್ಮ ಅಡುಗೆ ಮನೆಯಲ್ಲಿ ಇವತ್ತು ನಮ್ಮ ವೇಣುಧ್ವನಿ, ನಿಮ್ಮೊಂದಿಗೆ ನಾನು ಅನುಪಮ. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ 4 ತರಹದ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತಹ ಸ್ನ್ಯಾಕ್ಸ್ ರೆಸಿಪಿ. ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡಬಹುದು. ರವಾನ ಯೂಸ್ ಮಾಡಿ ಚಕ್ಲಿ ಹೇಗೆ ಮಾಡೋದು, ಹಾಗೇನೆ ಉದ್ದಿನ ಬೇಳೆನ ಯೂಸ್ ಮಾಡಿ ಮುರುಕನ್ನ ಹೇಗೆ ಮಾಡೋದು, ನಿಪ್ಪಟ್ಟು ಮತ್ತು ಗೋಡ್ಬೇಳೆನ ಇವತ್ತು ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ತಡ ಯಾಕೆ, ಈಸಿ ಮತ್ತು ಕ್ವಿಕ್ ಆಗಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ನಾನು ಉದ್ದಿನ ಬೇಳೆನ ಯೂಸ್ ಮಾಡಿ ತುಂಬಾನೇ ಹೆಲ್ದಿ ಆಗಿರುವಂತಹ ಮುರುಕನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋದಾದ್ರೆ, 1 ಕಪ್ ಉದ್ದಿನ ಬೇಳೆ, 2 ಕಪ್ ಅಕ್ಕಿ ಹಿಟ್ಟು, 2 ಚಮಚ ಬಿಳಿ ಎಳ್ಳು, 1/2 ಚಮಚ ಕಾಳು ಮೆಣಸಿನ ಪುಡಿ, 1/2 ಚಮಚ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಕರಿಯಲು ಎಣ್ಣೆ. ಈಗ ಈ ಉದ್ದಿನ ಬೇಳೆ ಮುರುಕನ್ನ ಮಾಡೋದು ಹೇಗಂತ ಹೇಳ್ತೀನಿ. ಮೊದಲಿಗೆ ನೀವು 1 ಕುಕ್ಕರನ್ನ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಳ್ಳಿ. ಅದನ್ನ 1-2 ಸತಿ ಚೆನ್ನಾಗಿ ತೊಳೆದಾದ್ಮೇಲೆ ಅದಕ್ಕೇನೆ, ಈಗ ನೀವು ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಂಡಿರ್ತೀರಲ್ವಾ ಅದೇ ಕಪ್ ಅಳತೆಯಲ್ಲಿ 2 ಲೋಟ ನೀರನ್ನ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೀಡಿಯಂ ಲೋ ಫ್ಲೇಮ್ನಲ್ಲಿ 1-5 ವಿಷಲನ್ನು ಕೂಗಿಸ್ಕೊಳ್ಳಿ. ಈ ರೀತಿ ಉದ್ದಿನ ಬೇಳೆನ ಹಾಕಿ ಮಾಡೋದ್ರಿಂದ ಈ ಮುರುಕ್ ಅನ್ನೋದು ಏನಿದೆಯಲ್ಲ ತುಂಬ ಸಖತ್ತಾಗಿ ಟೇಸ್ಟಾಗಿ ಬರುತ್ತೆ. ಈ ಥರ 5 ವಿಷಲ್ ಆದಮೇಲೆ ಆ ಉದ್ದಿನ ಬೇಳೆನ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಆಮೇಲೆ ಅದು ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲಿ ನೀರು ಹಾಕ್ದೇ ರುಬ್ಬೋಕ್ಕಾಗಲ್ಲ, ಸೊ ಹಂಗಾಗಿ ಏನು ಮಾಡಬೇಕಾಗುತ್ತೆ, ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ ಆದಮೇಲೆ ರೆಡಿ ಆದಂಥ ಹಿಟ್ಟನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ತೊಗೊಂಡು, ಏನು ಉದ್ದಿನ ಬೇಳೆ ತೊಗೊಂಡಿರ್ತಾರಲ್ವಾ ಅದೇ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು, ಅದಕ್ಕೇ 2 ಚಮಚ ಬಿಳಿ ಎಳ್ಳು ಅಥವಾ ಕರಿಯೆಳ್ಳು, ಹಾಗೇನೆ 1/2 ಚಮಚ ಕಾಳುಮೆಣಸಿನ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಓಂಕಾಳು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅವೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಆದ್ಮೇಲೆ 2 ಟೀಸ್ಪೂನ್ ತುಂಬಾ ಎಣ್ಣೆ ಚೆನ್ನಾಗಿ ಕಾಯಿಸಿ ಅದಕ್ಕೇನೆ ಹಾಕೊಂಡು ಚೆನ್ನಾಗಿ ಇದನ್ನ ಕಲಸಬೇಕಾಗುತ್ತೆ. ಇಲ್ಲಿ ಒಂದು ಗಮನಿಸಬೇಕು ಅಂದರೆ, ಇಲ್ಲಿ ಎಣ್ಣೆ ತುಂಬ ಬಿಸಿಯಾಗಿರುತ್ತೆ, ಸೊ ಹಾಗಾಗಿ ಅದನ್ನು ನಿಧಾನವಾಗಿ ಚೆನ್ನಾಗಿ ಕಲಸಬೇಕಾಗುತ್ತೆ. ಹಾಗೆಯೇ ಕೈಯಲ್ಲಿ ರಬ್ ಮಾಡ್ತಾ ಇದನ್ನು ಕಲಸಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಕಲಸಾದ್ಮೇಲೆ ಅದನ್ನು ನೋಡಬೇಕು, ಈ ಥರ ಉಂಡೆ ಕಟ್ಟಿ ನೋಡಬೇಕು ಅದನ್ನು. ಅದು ಉಂಡೆ ಕಟ್ಟಕ್ಕೆ ಬಂದರೆ ಸರಿ, ಬಾರದೇ ಇದ್ದರೆ ಅದು ಉಂಡೆ ಕಟ್ಟಕ್ಕೆ ಬಂತು ಅಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಸ್ವಲ್ಪ ಹುಡಿ ಹುಡಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಎಣ್ಣೆ ಕಾಯಿಸ್ಬೇಕಾದ್ರೂ ನೀವು ಹಾಕೋಬಹುದು. ಈ ಥರ ಹಿಟ್ಟನ್ನು ಕಲಸಾದ್ಮೇಲೆ ಅದೇ ಹಿಟ್ಟಿಗೆ ನೀವು ಏನೀಗ ಉದ್ದಿನ ಬೇಳೆ ಉದ್ದಿನ ಹಿಟ್ಟನ್ನು ಮಾಡಿಟ್ಕೊಂಡಿರ್ತೀರಲ್ವಾ ಆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀರೇನು ಹಾಕ್ದೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ನೀರೇನಾದರೂ ಬೇಕು ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಹಿಟ್ಟನ್ನು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು, ಆ ಥರ ಸಾಫ್ಟಾಗಿ ಕಲಸ್ಕೋಬೇಕಾಗುತ್ತೆ. ಈ ಥರ ಕಲಸ್ಕೊಂಡಾದ್ಮೇಲೆ 1 ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯೋಕ್ಕಿಟ್ಟು ಈಗ ಚಕ್ಲಿ ಒರಳನ್ನು ತೊಗೊಂಡು ಆ ಚಕ್ಲಿ ಒರಳಿಗೆ ಎಣ್ಣೆಯನ್ನು ಹಚ್ಚಬೇಕಾಗುತ್ತೆ. ಇಲ್ಲಿ ಯಾವ ಥರ ಬಿಲ್ಲೆ ಚಕ್ಲಿ ಬಿಲ್ಲೆ ತೊಗೋಬೇಕಾಗುತ್ತೆ ಅಂದರೆ, ಅದರಲ್ಲಿ ಚಕ್ಲಿ ಒರಳಲ್ಲಿ 4 ಥರದ ಬಿಲ್ಲೆ ಇರುತ್ತೆ. ಆ ಬಿಲ್ಲೆಯಲ್ಲಿ 1 ಬಿಲ್ಲೆ ಇರುತ್ತೆ, ಅದಕ್ಕೆ ಯಾವ ಥರ ಬರೀ ಹೋಲ್ ಇರುತ್ತೆ, 1 ಹೋಲ್ ಇರುತ್ತೆ, ಇಲ್ಲಾಂದರೆ 4 ಹೋಲ್ ಇರುತ್ತೆ ಚಕ್ಲಿ ಬಿಲ್ಲೆ ಬಿಟ್ಟು ಬೇರೆ ಥರದ್ದು. ಅದನ್ನು ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚಕ್ಲಿ ಒರಳಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಇದನ್ನು ಪೇಪರ್ ಮೇಲೆ ಇಲ್ಲಾಂದರೆ ಬಟ್ಲೆ ಮೇಲೆ ಇಲ್ಲಾಂದರೆ ಕವರ್ ಮೇಲೆ ಚಕ್ಲಿ ಆಕಾರಕ್ಕೆ ಒತ್ತಿಟ್ಕೊಳ್ಬೇಕಾಗುತ್ತೆ. ಹೀಗೆ ಎಣ್ಣೆ ಎಷ್ಟು ಹಿಡಿಸುತ್ತೋ ಅಷ್ಟು ಒತ್ತಿ ಇಟ್ಕೊಂಡಾದ್ಮೇಲೆ ಹದವಾಗಿ ಕಾದ ಎಣ್ಣೆಯಲ್ಲಿ ನಿಧಾನವಾಗಿ ಒಂದೊಂದೇ ಹಾಕಿ ಮೀಡಿಯಂ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಈ ಮುರುಕ್ ಮಾಡೋದೇನಿದೆಯಲ್ಲ ಇದು ತುಂಬ ಈಸಿ, ಹಾಗೆಯೇ ಕ್ವಿಕ್ ಆಗಿ ಕೂಡ ನೀವು ಮಾಡಬಹುದು. ನಿಮ್ಮ ರೆಸಿಪಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ನಿಮ್ಮ ರೆಸಿಪಿನ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. 9019904904ಗೆ ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ನಿಮಗಾಗಿ, ಅದು ಏನು ಅಂತ ಹೇಳ್ತೀನಿ ವಾಪಸ್ ಬಂದ ಮೇಲೆ.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ವೇಣುಧ್ವನಿ 90.4 FM KLE ಕನಸು. ಈಗ ರವೆ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಪರ್ಫೆಕ್ಟ್ ಆಗಿ ಬರುತ್ತೆ, ಎಲ್ಲೂ ಹರಿಯೋದಿಲ್ಲ ಮತ್ತು ಹಾಗೇನೆ ಮುರಿಯಲ್ಲ. ಇದನ್ನು ತುಂಬ ಈಸಿಯಾಗಿ ಮಾಡಬಹುದು. ಬನ್ನಿ ಹಾಗಿದ್ರೆ ಈ ರವೆ ಚಕ್ಲಿ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತೀನಿ. 1 ಕಪ್ ಚಿರೋಟಿ ರವ, 2 ಕಪ್ ಅಕ್ಕಿ ಹಿಟ್ಟು, 1 ಚಮಚ ಇಂಗು, 1 ಚಮಚ ತುಪ್ಪ, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಅಜವಾನ, 2 ಟೀಸ್ಪೂನ್ ಎಳ್ಳು, 2 ದೊಡ್ಡ ಚಮಚದ ತುಂಬ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಈ ರವೆ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಈ ಚಕ್ಲಿ ಮಾಡಲಿಕ್ಕೆ ಮೊದಲಿಗೆ ನಮಗೆ ರವಾನ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ 1 ಕಪ್ ರವಾ ತೊಗೊಂಡಿರ್ತೀವಲ್ವ, ಅದೇ ಕಪ್ ಅಳತೆಯಲ್ಲಿ 2 ಕಪ್ ನೀರು ಬೇಕಾಗುತ್ತೆ. ಮೊದಲಿಗೆ 1 ಪಾತ್ರೆಗೆ 2 ಕಪ್ ನೀರು ಹಾಕಿ ಒಲೆ ಮೇಲೆ ಕಾಯೋಕೆ ಇಡಬೇಕಾಗುತ್ತೆ. 1 ಕಪ್ ರವೆಗೆ ಇಲ್ಲಿ 2 ಕಪ್ ನೀರು ಬೇಕಾಗುತ್ತೆ. ನೀರು ಚೆನ್ನಾಗಿ ಕುದಿತಾ ಇದ್ದಾಗ ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ರವಾನ ಕುದಿತಾ ಇರೋ ನೀರಿಗೆ ಹಾಕಬೇಕಾಗುತ್ತೆ. ಸ್ವಲ್ಪ ಹೊತ್ತಿಗೆಲ್ಲ ಆ ರವೆ ಏನಾಗುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ರವೆ ಮೊದಲಿಗೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ಸುಮಾರು 2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ಒಂದು ಮುದ್ದೆ ಥರ ಫಾರ್ಮ್ ಆಗಬೇಕು. ಇದು ಪಾತ್ರೆ ತಳ ಎಲ್ಲ ಬಿಟ್ಟು ಮುದ್ದೆ ಥರ ಫಾರ್ಮ್ ಆದಮೇಲೆ ಆ ರವೆಗೇನೆ 1 ಚಮಚ ತುಪ್ಪ. ಇಲ್ಲಿ ತುಪ್ಪದ ಬದಲಾಗಿ ನೀವು ಎಣ್ಣೆ ಬೇಕಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಬೆಣ್ಣೆ ಬೇಕಾದ್ರೂ ಹಾಕೋಬಹುದು. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಅನ್ನು ಆಫ್ ಮಾಡಬೇಕು. ಇನ್ನೊಂದು ಬೌಲ್ನ ತಗೊಂಡು ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟನ್ನು, ಅಂದರೆ ಇಲ್ಲಿ 1 ಕಪ್ ರವೆಗೆ 2 ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅದೇ ಹಿಟ್ಟಿಗೆ 1 ಚಮಚ ಇಂಗು ಹಾಕಿ. ಈ ಇಂಗು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚಕ್ಲಿ ಘಮ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಅಜವಾನನ ಅಂಗೈಯಲ್ಲಿ ತಿಕ್ಕ ಹಾಕಿ, 2 ಸ್ಪೂನ್ ಬಿಳಿ ಎಳ್ಳು ಇಲ್ಲಾಂದರೆ ಕರಿ ಎಳ್ಳು, 1 ದೊಡ್ಡ ಚಮಚದಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ. ಆಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೇನೆ ಮೊದಲೇ ನೀವೇನು ಬೇಯಿಸಿ ಇಟ್ಕೊಂಡಿರ್ತೀರಲ್ವ ಆ ರವೆನ ಹಾಕೊಳ್ಳಿ. ಇಲ್ಲಿ ರವೆ ಮಿಶ್ರಣ ಪೂರ್ತಿ ತಣ್ಣಗಾಗಿರಬಾರ್ದು, ಸ್ವಲ್ಪ ಬಿಸಿನೇ ಇರಬೇಕು. ಈ ರೀತಿ ಬಿಸಿ ರವೆ ಮತ್ತೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಚಕ್ಲಿ ಏನಿದೆಯಲ್ಲ ಅದು ಸಾಫ್ಟ್ ಆಗಿ ಬರುತ್ತೆ. ಇನ್ ಕೇಸ್ ರವಾ ಮಿಶ್ರಣ ಏನಾದರೂ ಪೂರ್ತಿ ತಣ್ಣಗಾಗಿತ್ತು ಅಂದರೆ ನೀವು ಕಲಸುವಾಗ ನೀರೇನು ಹಾಕೊಳ್ತಿರಲ್ವ ಆ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಇಲ್ಲಿ ಹಾಕೋಬಹುದು. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗಿ ಈ ಚಪಾತಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಈ ಹಿಟ್ಟನ್ನು ಕಲಸಬೇಕಾಗುತ್ತೆ. ಇದು ಹಿಟ್ಟು ಸಾಫ್ಟೇ ಇರಬೇಕು. ಇಲ್ಲಿ ಹಿಟ್ಟೇನಾದರೂ ಗಟ್ಟಿಯಾದರೆ ಚಕ್ಲಿ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಏನಾಗಬೇಕು, ಹಿಟ್ಟು ಸ್ವಲ್ಪ ಸಾಫ್ಟಾಗೇ ಇರಬೇಕಾಗುತ್ತೆ. ಆಮೇಲೆ ಚಕ್ಲಿ ಮೊಳ್ನ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಅದರೊಳಗಡೆ ಫಿಲ್ ಮಾಡಿ ಯಾವುದಾದ್ರೂ ಪೇಪರ್ ಮೇಲೆ ಇಲ್ಲ ಪ್ಲೇಟ್ ಮೇಲೆ ಇಲ್ಲ ಅಂದರೆ ಕವರ್ ಮೇಲೆ ಈ ಚಕ್ಲಿನ ಒತ್ತಿಟ್ಕೊಳ್ಳಿ. ಇದು ಎಲ್ಲೂ ಕಟ್ ಆಗಲ್ಲ, ಹಾಗೇನೆ ಇದು ಏನಾಗುತ್ತೆ ನೀಟಾಗಿ ಬರುತ್ತೆ. ನೀವು ಯಾವ ಥರ ಬೇಕಾದ್ರೂ ಚಕ್ಲಿಗೆ ಶೇಪ್ ಕೊಡ್ಬೋದು. ಎಣ್ಣೆ ಎಷ್ಟು ಹಿಡಿಸುತ್ತೋ ಅಷ್ಟು ಚಕ್ಲಿನ ಒತ್ತಿಟ್ಕೊಂಡಾದ್ಮೇಲೆ 1 ಬಾಣಲೆಯಲ್ಲಿ ಎಣ್ಣೆಯನ್ನು ಹದವಾಗಿ ಕಾಯಿಸ್ಕೊಂಡು ಆ ಎಣ್ಣೆಗೆ ನೀವೇನು ಮಾಡಿ ಇಟ್ಕೊಂಡಿರ್ತೀರಲ್ವ ಈ ಚಕ್ಲಿನ ನಿಧಾನವಾಗಿ ಹಾಕಿ. ಇನ್ ಕೇಸ್ ಚಕ್ಲಿ ಏನಾದರೂ ಶೇಪ್ ಬಂದಿಲ್ಲ ಅಂದರೆ ನೀವು ಇವಾಗ ಬೆಣ್ಣೆ ಮುರುಕು ಮಾಡ್ತಿರಲ್ವ ಅದೇ ರೀತಿನೇ ಎಣ್ಣೆಯಲ್ಲೇ ಡೈರೆಕ್ಟಾಗಿ ಇವನ್ನು ಫ್ರೈ ಮಾಡಬಹುದು. ಅಂದರೆ ಇಲ್ಲಿ ಟೇಸ್ಟ್ ಸೇಮ್ ಇರುತ್ತೆ, ಆದರೆ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಆಗಿರುತ್ತೆ. ಚಕ್ಲಿನ ಮೀಡಿಯಂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಇಲ್ಲಿ ಚಕ್ಲಿನ ಫ್ರೈ ಮಾಡಬೇಕಾಗುತ್ತೆ. ಈಗ ಎಣ್ಣೆಯಲ್ಲಿ ಗುಳ್ಳೆ ಬರ್ತಾ ಇರುತ್ತಲ್ವಾ, ಆ ಗುಳ್ಳೆ ಪೂರ್ತಿಯಾಗಿ ನಿಂತಾದ್ಮೇಲೆ ಈ ಚಕ್ಲಿ ಹದವಾಗಿ ಬೆಂದಿದೆ ಅಂತ ಅರ್ಥ. ಇಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಬೇಯಿಸಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೀವು ಈ ಚಕ್ಲಿನ ಸುಮಾರು 1-15-20 ದಿನ ಇಟ್ಟರು ಕೂಡ ಇದು ಫ್ರೆಶ್ ಆಗೇ ಇರುತ್ತೆ, ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ. ಸೊ ನೀವು ಹಬ್ಬಕ್ಕೆ ಈ ಚಕ್ಲಿನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಮಗೆ ತಿಳಿಸಿ 9019904904.

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವನ್ನ. ಇದು ವೇಣುಧ್ವನಿ 90.4 FM KLE ಕನಸು. ಈಗ ನಾನು ನಿಪ್ಪಟ್ಟು ಮಾಡೋದು ಹೀಗೆ ಅಂತ ಹೇಳ್ಕೊಡ್ತೀನಿ. ನಿಪ್ಪಟ್ಟು ಮಾಡಕ್ಕೆ ಏನೇನ್ ಸಾಮಾನು ಬೇಕು ಅಂದ್ರೆ, ಅರ್ಧ ಕಪ್ ಶೇಂಗಾ, ಅರ್ಧ ಕಪ್ ಪುಟಾಣಿ, ಕಾಲು ಕಪ್ ಒಣ ಕೊಬ್ಬರಿ ಚೂರು, 1 teaspoon ಜೀರಿಗೆ, 2 cup ಅಕ್ಕಿ ಹಿಟ್ಟು, 1/2 cup ರವಾ ಅಂದ್ರೆ ಚಿರೋಟಿ ರವಾ, 1/2 cup ಮೈದಾ ಹಿಟ್ಟು, 1 teaspoon ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಈ ನಿಪ್ಪಟ್ಟು ಮಾಡೋದು ಹೀಗೆ ಅಂದ್ರೆ, ಗ್ಯಾಸ್ ಮೇಲೆ ಒಂದು ಫ್ಯಾನ್ ಇಟ್ಟು ಅದಕ್ಕೆ 1/2 cup ಆಗುವಷ್ಟು ಶೇಂಗಾ ಹಾಕಿ. ಇಲ್ಲಿ ಶೇಂಗಾನ ಚೆನ್ನಾಗಿ ಹುರಿಬೇಕಾಗುತ್ತೆ. ಈ ರೀತಿ ಶೇಂಗಾ ಹುರಿದಾದ್ಮೇಲೆ ಆ ಶೇಂಗಾನ ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ. ಆಮೇಲೆ ಅದರ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೇನೆ 1/2 cup ಆಗುವಷ್ಟು ಪುಟಾಣಿ, 1/2 cup ಒಣ ಕೊಬ್ಬರಿ ಅಂದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗುತ್ತೆ, ಹಾಗೇನೆ 1 teaspoon ಜೀರಿಗೆ. ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಇದನ್ನ ತರಿತರಿಯಾಗಿ ಪುಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ತರ ನೀವು ತರಿತರಿಯಾಗಿ ಪುಡಿ ಮಾಡಿದ್ರೆ ಅದು ತಿನ್ನುವಾಗ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನೀವು ತರಿತರಿಯಾಗಿ ಇದನ್ನ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಾದ್ಮೇಲೆ ಅದನ್ನ ಒಂದು ಅಗಲವಾದ ಪಾತ್ರೆಗೆ ಹಾಕಿ ಮತ್ತೆ ಅದಕ್ಕೇನೆ 2 cup ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 teaspoon ಖಾರದ ಪುಡಿ ಹಾಕಿ, 1/3 spoon ಆಗುವಷ್ಟು ಬಿಳಿಯೆಳ್ಳು ಹಾಕಿ, 1/3 teaspoon ಆಗುವಷ್ಟು ಬಿಳಿಯೆಳ್ಳನ್ನ ಹಾಕಿ, ಹಾಗೇನೆ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವನ್ನು ಸಹ ಹಾಕೊಂಡು 1/4 cup ರವಾನ ಹಾಕಿ, ಆಮೇಲೆ 1/2 cup ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ. ಇದನ್ನೆಲ್ಲ ಹಾಕಿಕೊಂಡ ನಂತರ ಕೈಯಲ್ಲಿ ಇದನ್ನ ಚೆನ್ನಾಗಿ ಕಲಸಿ, ಆಮೇಲೆ 1/4 cup ಚೆನ್ನಾಗಿ ಎಣ್ಣೆನ ಕಾಯಿಸಿ ಇದಕ್ಕೆನೆ ಹಾಕಿ ಇದನ್ನ ನೀಟಾಗಿ ಕಲಸಬೇಕಾಗುತ್ತೆ. ಇಲ್ಲಿ ಎಣ್ಣೆ ತುಂಬಾ ಬಿಸಿ ಆಗಿರೋದ್ರಿಂದ ನೀವು ಅದನ್ನ ನೋಡ್ಕೊಂಡು ಕಲಸಬೇಕಾಗುತ್ತೆ. ಹೀಗೆ ಕಲಸುವಾಗ ಆ ಹಿಟ್ಟು ಕೈಯಲ್ಲಿ ಉಂಡೆ ಕಟ್ಟೋಕೆ ಬರಬೇಕು. ಆ ತರ ಏನಾದ್ರೂ ಇಲ್ಲ ಅಂದ್ರೆ, ಅದು ಇನ್ನು ಉದುರ್ ಆಗಿದೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಕಾಯಿಸಿ ಅದಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಹಿಟ್ಟನ್ನ ಇಲ್ಲಿ ಕಲ್ಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಹಿಟ್ಟನ್ನ ಕಲ್ಸ್ಕೊಂಡು ಆದ್ಮೇಲೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಚಪಾತಿ ತರ ಲಟ್ಟಿಸ್ಬೇಕಾಗುತ್ತೆ. ಅಂದ್ರೆ ತೆಳುವಾಗಿ ಲಟ್ಟಿಸಬಾರ್ದು, ಇಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಬೇಕಾಗುತ್ತೆ. ಆಮೇಲೆ ಯಾವ್ದಾದ್ರು ಒಂದು ಬಾಟಲಿಯ ಮುಚ್ಚಳವನ್ನ ತಗೊಂಡು ಪುರಿ ಸೈಜ್ಗೆ ಅದನ್ನ ಕಟ್ ಮಾಡಬೇಕಾಗುತ್ತೆ. ಈ ತರ ಕಟ್ ಮಾಡಿ ಆದ್ಮೇಲೆ ಕಾದ ಎಣ್ಣೆಯಲ್ಲಿ ಇದನ್ನ ಕರೆದ್ರೆ ನಿಮ್ಗೆ ಗರಿಗರಿಯಾದ ನಿಪ್ಪಟ್ಟು ರೆಡಿ ಆಗುತ್ತೆ. ನಿಮ್ಮ ರೆಸಿಪಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಬೇಕು ಅಂತ ಏನಾದರೂ ನೀವು ಅನ್ಕೊಂಡಿದ್ರೆ ನಿಮ್ಮ ರೆಸಿಪಿನ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. 9019904904ಗೆ ಖಂಡಿತ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ನಿಮಗಾಗಿ, ಅದು ಏನು ಅಂತ ಹೇಳ್ತೀನಿ ವಾಪಸ್ ಬಂದ ಮೇಲೆ.

0: ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಫೈನಲ್ ಆಗಿ ಕೋಡ್ ಬೆಳೆ ಮಾಡೋದು ಹೇಗೆ ಅಂತ ನಾ ಹೇಳ್ಕೊಡ್ತಾ ಇದ್ದೀನಿ. ಈ ಕೋಡ್ ಬೆಳೆ ಮಾಡಲು ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1 ಕಪ್ ಅಕ್ಕಿ ಹಿಟ್ಟು, 1/2 ಕಪ್ ಬಾಂಬೆ ರವೆ, 1/2 ಕಪ್ ಮೈದಾ ಹಿಟ್ಟು, 2 ಟೀಸ್ಪೂನ್ ಜೀರಿಗೆ, 5-6 ಬ್ಯಾಡಗಿ ಮೆಣಸು, 1/4 ಕಪ್ ಒಣ ಕೊಬ್ಬರಿ ಚೂರುಗಳು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಎಣ್ಣೆ. ಈ ಕೋಡ್ಬೇಳೆನ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ಕೋಡ್ಬೇಳೆ ಮಾಡೋದಕ್ಕೆ ಮಸಾಲಾ ಪೇಸ್ಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನೀವು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ 1/4 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಅದಕ್ಕೇನೆ 1-5 ಬ್ಯಾಡಗಿ ಮೆಣಸಿನಕಾಯಿನ ಮುರಿದು ಹಾಕೊಳ್ಳಿ. ಹಾಗೇನೆ 1/2 ಚಮಚ ಜೀರಿಗೆ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಹಾಗೇನೆ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಬಾಂಬೆ ರವೆ, ಹಾಗೇನೆ 1/2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಆಮೇಲೆ ಅದಕ್ಕೇನೆ 1/2 ಟೀಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕೊಂಡು ಇವನ್ನೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಅದಕ್ಕೇನೆ 3 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ಬೆಣ್ಣೆ ಇಲ್ಲ ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಹಾಕಬೇಕಾಗುತ್ತೆ. ಈ ರೀತಿ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಜೊತೆಗೆ ಹಿಟ್ಟನ್ನು ಚೆನ್ನಾಗಿ ರಬ್ ಮಾಡಿ ಮಾಡಿ ಕಲಸಬೇಕಾಗುತ್ತೆ. ಇಲ್ಲಿ ನಾ ಮೊದಲಿಗೆ ಹೇಳಿದ್ನಲ್ವ, ಆ ಥರ ಉಂಡೆ ಕಟ್ಟಿ ನೋಡಬೇಕು. ಉಂಡೆ ಕಟ್ಟಕ್ಕೆ ಬಂತು ಅಂದರೆ ಇದು ಹದವಾಗಿ ಹಿಟ್ಟು ಕಲಸಾಗಿದೆ ಅಂತ ಅರ್ಥ. ಇಲ್ಲ ಅದು ಉದುರುದ್ರಾಗಿದೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸ್ಬೇಕಾದ್ರೂ ಅಲ್ಲಿ ಹಾಕೋಬಹುದು. ಈ ಥರ ಹಿಟ್ಟನ್ನು ಕಲಸ ಆದಮೇಲೆ ಅದಕ್ಕೇ ಏನು ಮೊದಲಿಗೆ ನೀವು ರೆಡಿ ಮಾಡಿಟ್ಕೊಂಡಿರ್ತೀರಲ್ವ ಮಸಾಲಾ ಪೇಸ್ಟನ್ನು, ಆ ಮಸಾಲಾ ಪೇಸ್ಟನ್ನು ಇದಕ್ಕೇ ಹಾಕಿ ನೀರು ಹಾಕ್ದಿರಾನ ಚೆನ್ನಾಗಿ ಇದನ್ನು ಫಸ್ಟು ಕಲಸ್ಬೇಕಾಗುತ್ತೆ. ಆಮೇಲೆ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಈ ಹಿಟ್ಟನ್ನು ಸಾಫ್ಟಾಗಿ ನೀವು ಕಲಸ್ಕೋಬೇಕಾಗುತ್ತೆ. ಸಾಫ್ಟಾಗಿ ಅಂದರೆ ಇಲ್ಲಿ ಹಿಟ್ಟು ಕೈಗೆ ಅಂಟಬಾರ್ದು, ಆ ಥರ ಇದನ್ನು ಒಂದು ಸಾಫ್ಟಾಗಿ ಹಿಟ್ಟನ್ನು ಕಲಸ್ಬೇಕಾಗುತ್ತೆ. ಅಂದರೆ ಇಲ್ಲಿ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ರೀತಿ ಸಾಫ್ಟಾಗಿ ನೀವು ಇಲ್ಲಿ ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ. ಹೀಗೆ ಕಲಸಿದ ಹಿಟ್ಟನ್ನು ಇಲ್ಲಿ ನೀವೇನು ನೆನೆಸ್ಬೇಕು ಅಂತ ಏನು ಇಲ್ಲ, ಕಲಸಿದ ತಕ್ಷಣವೇ ಈ ಕೋಡ್ಬೇಳೆನ ನೀವು ಮಾಡ್ಬೋದು. ಆಮೇಲೆ ಕೋಡ್ಬೇಳೆ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು 1-2 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಿರೋ ಅಷ್ಟು ಚೆನ್ನಾಗಿ ಇಲ್ಲಿ ಕೋಡ್ಬೇಳೆ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ಕೋಡ್ಬೇಳೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗುತ್ತೆ. ಈ ರೀತಿ ನಾದಾದ್ಮೇಲೆ ಕೋಡ್ಬೇಳೆ ಶೇಪ್ಗೆ ನೀವು ಕೋಡ್ಬೇಳೆ ಮಾಡ್ಕೊಳ್ಳಿ. ಆಮೇಲೆ ಕಾದ ಎಣ್ಣೆಯಲ್ಲಿ ಮೀಡಿಯಂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಆ ಕಡೆ ಈ ಕಡೆ ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಕ್ರಿಸ್ಪಿ ಆಗೋವರೆಗೂ ನೀವಿಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹಾಗೇ ಇಲ್ಲಿ ಏನಾಗಬೇಕು ಅಂದರೆ ಕಂಪಲ್ಸರಿ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ನೀವು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಇವು ಕೋಡ್ಬೇಳೆ ಸೀದೋಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಒಳಗಡೆ ಬೇಯಲ್ಲ, ಹೊರಗಡೆ ಅಷ್ಟೇ ಬೆಂದಿರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ನೀವು ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಬೇಕಾಗುತ್ತೆ. ಹೀಗೆ ತುಂಬ ಈಸಿಯಾಗಿ ಕೋಡ್ಬೇಳೆನ ನೀವು ಮಾಡ್ಕೋಬಹುದು. ಸೊ ನಮ್ಮ ಇವತ್ತಿನ ಎಲ್ಲ ರೆಸಿಪಿನೂ ಇಷ್ಟ ಆದವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ನಮಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ ಮತ್ತಷ್ಟು ರೆಸಿಪಿಗಳೊಂದಿಗೆ. ಹೀಗೆ ಕೇಳ್ತಾ ಇರಿ, ಇದು ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: ಇಷ್ಟ ಅನ್ಸುತ್ತೆ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 938-005643.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ ಭವಿಷ್ಯದ ಸಾರ್ವಜನಿಕ

ಈಗ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ, ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗ ಅವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Daily Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ.

ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಎಂತ ಅದ್ಭುತ ಗೀತೆ! ಎಷ್ಟೇ ನೋವಲ್ಲಿ ಇದ್ರೂ ಕೂಡ ಧೈರ್ಯ ತುಂಬುತ್ತಲ್ವಾ ಸ್ನೇಹಿತರೆ ಈ ಗೀತೆ? ಈ ಗೀತೆಯ ರಚನೆಕಾರರಾದಂತಹ ತೂಗು ಮಂಚದ ಕವಿ HS ವೆಂಕಟೇಶ ಮೂರ್ತಿಯವರಿಗೆ ಇಂದಿನ ನಮ್ಮ ಭಾವಸಂಗಮ ಕಾರ್ಯಕ್ರಮದ ಸಮರ್ಪಣೆ. ಈ ಭಾವಯಾನದ ಪಯಣದಲ್ಲಿ ನೀವು ಕೇಳ್ತೀರಾ HS ವೆಂಕಟೇಶ ಮೂರ್ತಿಯವರ ಪ್ರಸಿದ್ಧ ಭಾವಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೇಳಿ ಒಂದು ಧ್ವನಿ 90.4 FM. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದ ಮುಂದಿನ ಗೀತೆ, ಬಯಸಿದೆ ನಿನ್ನನ್ನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳ.

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. ಕೆಎಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ, ಪ್ರೀತಿ ಎನ್ನುವ ಮಾಯೆ ಏನು ಮಾಡಿತು ದೃಷ್ಟಿಯೇ, ನನ್ನದೆನ್ನುವ ದೃಷ್ಟಿ ನೀಡಿತು.

ಭಾವಸಂಗಮ ಭಾವಗೀತೆಗಳ ಕಾರ್ಯಕ್ರಮವಿದು. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಯಸಿ ಪ್ರೀತಿಸಿ ಮರತೆಯ, ಒಣಗಿಸಿ ಒಲವಿಸಿ ಒರತೆಯ.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ.

0: ನಾನು ಅನಿಲ್ ಕುಂಬ್ಳೆ. ವೇಣು ಧ್ವನಿ ಎಲ್ಲರೂ ಕೇಳ್ತಾ ಇರಿ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ಬರಲಿಕ್ಕೆ ಇದೆ. ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತೀನಿ. ಹಾಗೂ ವೇಣು ಧ್ವನಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು.
1: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಕಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರುಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव. केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಎರಡು ದಶಕಗಳಲ್ಲಿ ಭಾರತದ ಜಿಡಿಪಿ $38 trillion ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೇವರಾವತ್. ವಾರ್ತೆಗಳ ವಿವರ. ವಿವಿಧ ಸರ್ಕಾರಿ ಸಂಸ್ಥೆಗಳಿಗೆ ಹೊಸದಾಗಿ ಆಯ್ಕೆಯಾದ 51,000 ಹೆಚ್ಚು ಯುವ ಅಭ್ಯರ್ಥಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 20ನೇ ಉದ್ಯೋಗ ಮೇಳದ ಅಂಗವಾಗಿ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಯುವಜನತೆಗೆ ಬದಲಾಗುತ್ತಿರುವ ಆರ್ಥಿಕತೆಯ ಅಗತ್ಯಗಳಿಗೆ ತಕ್ಕಂತೆ ಶಿಕ್ಷಣ, ಕೌಶಲ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಲು 1,00,000 ರೂಪಾಯಿ ವೆಚ್ಚದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಗೆ ತರಲಾಗಿದ್ದು, ಇದರಿಂದ ಸುಮಾರು 2 ಕೋಟಿ ಯುವಕರಿಗೆ ಮೊದಲ ಬಾರಿಗೆ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ತಿಳಿಸಿದರು. ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ವ್ಯವಸ್ಥೆಯಾಗಿ ಹೊರಹೊಮ್ಮಿದ್ದು, ಸಣ್ಣ ನಗರಗಳ ಯುವಕರು ದೇಶದ ನೂತನ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮಾತನಾಡಿ, ಎನ್ಡಿಎ ಸರ್ಕಾರದ 10 ವರ್ಷಗಳಲ್ಲಿ ಪ್ರಮುಖ ಸಂಸ್ಥೆಗಳ ಮೂಲಕ ಸುಮಾರು 10.96 ಲಕ್ಷ ನೇಮಕಾತಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ದೇಶಾದ್ಯಂತ 45 ಕೇಂದ್ರಗಳಲ್ಲಿ ನಡೆದ ಈ ಮೇಳದೊಂದಿಗೆ ಈವರೆಗೆ ಒಟ್ಟು 12.75 ಲಕ್ಷ ಯುವಕರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಭಾರತದ ಆರ್ಥಿಕತೆಯು ಮುಂಬರುವ 2 ದಶಕಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿಸ್ತರಣೆಯಾಗಲಿದ್ದು, ದೇಶದ ಜಿಡಿಪಿಯು ಪ್ರಸ್ತುತ ಇರುವ ಸುಮಾರು $4 trillion $38 trillion ಏರಿಕೆಯಾಗಬಹುದು ಎಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಐಐಟಿ ರೂರ್ಕಿಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶವು ಪ್ರಗತಿ ಮತ್ತು ನಾವೀನ್ಯತೆಯ ಅಮೃತ ಕಾಲದ ಮೂಲಕ ಸಾಗುತ್ತಿದೆ ಎಂದು

0: ಉಚ್ಚ ನ್ಯಾಯಾಲಯಕ್ಕೆ ಉಷಾರಾಣಿ, ಕೆಎಸ್ ಭರತ್ ಕುಮಾರ್ ಮತ್ತು ನೇರಲೆ ವಿ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಪ್ರಕಾರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಈ ನೇಮಕಾತಿಗಳನ್ನು ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ಗೆ ಇಬ್ಬರು ನ್ಯಾಯಾಂಗ ಅಧಿಕಾರಿಗಳನ್ನು ನ್ಯಾಯಮೂರ್ತಿಗಳನ್ನಾಗಿ ಹಾಗೂ 5 ನ್ಯಾಯಮೂರ್ತಿಗಳನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ಗೆ 1 ನ್ಯಾಯಮೂರ್ತಿಯನ್ನು ನೇಮಕ ಮಾಡಲಾಗಿದೆ. ಜಾರ್ಖಂಡ್ ಹೈಕೋರ್ಟ್ಗೆ 3 ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಕಳೆದ ಆಗಸ್ಟ್ 26 ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ ತತ್ತರಿಸಿರುವ ನೇಪಾಳದ ಪುನಶ್ಚೇತನ ಕಾರ್ಯಕ್ಕೆ ನೆರವಾಗಲು ಭಾರತವು ಇಂದು 11 ಪರಿಹಾರ ಸಾಮಗ್ರಿಗಳ ಮತ್ತೊಂದು ಕಂತನ್ನು ರವಾನಿಸಿದೆ. ಈ ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಗಳು, ವಿಧಿ ವಿಜ್ಞಾನ ಉಪಕರಣಗಳು, ಟೆಂಟ್ಗಳು, ನೈರ್ಮಲ್ಯ ಕಿಟ್ಗಳು, ಸ್ಲೀಪಿಂಗ್ ಬ್ಯಾಗ್ಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳು ಸೇರಿವೆ. ಪರಿಹಾರ ಸಾಮಗ್ರಿಗಳನ್ನು ಒಳಗೊಂಡ ಭಾರತೀಯ ವಾಯುಪಡೆಯ 9 ವಿಮಾನವು ನೇಪಾಳ ತಲುಪಿದ್ದು ಅಲ್ಲಿನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ನೇಪಾಳದ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗೆ ಭಾರತವು ನಿರಂತರ ಬೆಂಬಲ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿ ಸಹಭಾಗಿತ್ವಕ್ಕೆ ಕಲ್ಪಿಸಿರುವ ಅವಕಾಶದ ಕುರಿತು ಒಂದು ವರದಿ ಇದೀಗ ಮೂಡಿಬರಲಿದೆ. 2025 ಮೊದಲು ಭಾರತದ ಬಾಹ್ಯಾಕಾಶ ಚಟುವಟಿಕೆಗಳು ಕೇವಲ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಮಾತ್ರ ಸೀಮಿತವಾಗಿದ್ದವು. ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಕಾನೂನುಬಾಹಿರ ತಡೆಯಿಲ್ಲದಿದ್ದರೂ ಅನುಮತಿ ನೀಡಲು, ಸ್ಪೆಕ್ಟ್ರಮ್ ಹಂಚಿಕೆ ಮಾಡಲು ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸಲು ಯಾವುದೇ ನಿಯಂತ್ರಣ ಪ್ರಾಧಿಕಾರವಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಒಂದು ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಇನ್ ಸ್ಪೇಸ್ ಅನ್ನು 2020 ಸ್ಥಾಪಿಸಲಾಯಿತು. ಇದು ಖಾಸಗಿ ಉಪಗ್ರಹ ಉಡಾವಣೆಗಳು, ಉಪಗ್ರಹ ಕಾರ್ಯಾಚರಣೆಗಳು ಮತ್ತು ಇಸ್ರೋ ಮೂಲಸೌಕರ್ಯಗಳ ಬಳಕೆಗೆ ಅನುಮತಿ ನೀಡುವುದಲ್ಲದೆ ಉಪಕರಣ ತಯಾರಿಕೆಯಿಂದ ಹಿಡಿದು ದತ್ತಾಂಶ ಮಾರಾಟದವರೆಗಿನ ಎಲ್ಲಾ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಪ್ರಸ್ತುತ ಭಾರತೀಯ ನವೋದ್ಯಮಗಳು ತಾವೇ ಉಡಾವಣಾ ವಾಹನ ಹಾಗೂ ಉಪಗ್ರಹಗಳನ್ನು ವಿನ್ಯಾಸಗೊಳಿಸಿ ನಿರ್ಮಿಸುತ್ತಿದ್ದು ವಾಣಿಜ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಇಸ್ರೋ ವೈಜ್ಞಾನಿಕ ಮತ್ತು ಆಯಕಟ್ಟಿನ ಮಿಷನ್ಗಳ ಮೇಲೆ ಗಮನಹರಿಸಿದರೆ ಖಾಸಗಿ ಸಂಸ್ಥೆಗಳು ದೈನಂದಿನ ವಾಣಿಜ್ಯ ಸಾಮರ್ಥ್ಯವನ್ನು ವಹಿಸಿಕೊಳ್ಳುವ ಮೂಲಕ ಬಾಹ್ಯಾಕಾಶ ಕ್ಷೇತ್ರವು ಭಾರತೀಯ ಖಾಸಗಿ ನಾವೀನ್ಯತೆಗೆ ಮುಕ್ತವಾಗಿದೆ. ಡಾಕ್ ಸೇವಾ ಗಿಫ್ಟ್ಸ್ ಯೋಜನೆಯಡಿ ಭಾರತೀಯ ಅಂಚೆ ಉಡುಗೊರೆಗಳನ್ನು ವಿತರಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಸಂದೇಶ ನಕಲಿ ಎಂದು ಸ್ಪಷ್ಟಪಡಿಸಿದೆ. ಡಾಕ್ ಸೇವಾ ಗಿಫ್ಟ್ಸ್ ಹೆಸರಿನ ಯಾವುದೇ ಉಡುಗೊರೆ, ಬಹುಮಾನ ಅಥವಾ ಲಕ್ಕಿ ಡ್ರಾ ಯೋಜನೆಯೊಂದಿಗೆ ಭಾರತೀಯ ಅಂಚೆಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದೆ. ನಾಗರಿಕರು ಅನುಮಾನಾಸ್ಪದ ಲಿಂಕ್ಗಳು ಅಥವಾ ವೆಬ್ಸೈಟ್ಗಳನ್ನು ಕ್ಲಿಕ್ ಮಾಡದಂತೆ ಘಟಕ ಸೂಚಿಸಿದೆ. ಬ್ಯಾಂಕ್ ಖಾತೆ ವಿವರಗಳು, ಒಟಿಪಿ ಅಥವಾ ಆಧಾರ್ ಸಂಖ್ಯೆ ಸೇರಿದಂತೆ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಜನರಿಗೆ ಮಾಹಿತಿ ನೀಡಲಾಗಿದೆ. ಜಪಾನ್ನ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ 20ನೇ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಇಂದು ಅಧಿಕೃತವಾಗಿ ಚಾಲನೆ ದೊರೆತಿದ್ದು,

ದೊರೆ ನರಹಿತೋ ಅವರು ಕೂಟವನ್ನು ಉದ್ಘಾಟಿಸಿದರು. 2 ಗಂಟೆಗಳ ಕಾಲ ನಡೆದ ವರ್ಣರಂಜಿತ ಉದ್ಘಾಟನಾ ಸಮಾರಂಭದಲ್ಲಿ ಜಪಾನ್ ರಾಜವಂಶಸ್ಥರು, ಕ್ರೀಡಾಕೂಟದ ಉನ್ನತ ಅಧಿಕಾರಿಗಳು ಹಾಗೂ ಏಷ್ಯನ್ ಒಲಿಂಪಿಕ್ಸ್ ಮಂಡಳಿ ಅಧ್ಯಕ್ಷ ಶೇಖ್ ಜೋಆನ್ ಬಿನ್ ಹಮದ್ ಅಲ್ ಥಾನಿ ಪಾಲ್ಗೊಂಡಿದ್ದರು. ಅಥ್ಲೀಟ್ಗಳ ಪಥಸಂಚಲನದಲ್ಲಿ 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಮನು ಭಾಕರ್ ಹಾಗೂ ಕಬಡ್ಡಿ ಆಟಗಾರ ಪವನ್ ಸೆಹರಾವತ್ ಅವರು 501 ಸದಸ್ಯರನ್ನು ಒಳಗೊಂಡ ಭಾರತೀಯ ತಂಡವನ್ನು ಮುನ್ನಡೆಸಿದರು. ಮೂಲತಃ ಧ್ವಜಧಾರಿಯಾಗಬೇಕಿದ್ದ ಶಾಟ್ಪುಟ್ ಪಟು ತಜೇಂದರ್ ಪಾಲ್ ಸಿಂಗ್ ತೂರ್ ಅವರ ಅಧಿಕೃತ ಪಥಸಂಚಲನ ಸಾಮಗ್ರಿ ಸಮಯಕ್ಕೆ ಸರಿಯಾಗಿ ದೊರೆಯದ ಕಾರಣ ಅವರ ಜಾಗದಲ್ಲಿ ಪವನ್ ಸೆಹರಾವತ್ ಅವರು ಭಾರತದ ಧ್ವಜಧಾರಿಯಾಗಿ ಪಾಲ್ಗೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಆರ್ಥಿಕತೆಗೆ ತಕ್ಕಂತೆ ಯುವಜನತೆಗೆ ಶಿಕ್ಷಣ ಕೌಶಲ್ಯ ಒದಗಿಸುವುದು ಸರ್ಕಾರದ ಉದ್ದೇಶ, ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ 2 ದಶಕಗಳಲ್ಲಿ ಭಾರತದ ಜಿಡಿಪಿ $38 ಟ್ರಿಲಿಯನ್ಗೆ ಏರುವ ಸಾಮರ್ಥ್ಯ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ 4 ಹೈಕೋರ್ಟ್ಗಳಿಗೆ 14 ನ್ಯಾಯಮೂರ್ತಿಗಳ ನೇಮಕ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತದಿಂದ ನೆರವು ಮುಂದುವರಿಕೆ, 11 ಟನ್ ಪರಿಹಾರ ಸಾಮಗ್ರಿ ರವಾನೆ. ಹಾಗೂ ಜಪಾನ್ನಲ್ಲಿ 20ನೇ ಏಷ್ಯನ್ ಗೇಮ್ಸ್ಗೆ ವಿದ್ಯುಕ್ತ ಚಾಲನೆ, ಭಾರತೀಯ ತಂಡ ಮುನ್ನಡೆಸಿದ ಮನು ಭಾಕರ್, ಪವನ್ ಸೆಹರಾವತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.